0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ? ಇದು ಕೇಳಿ ಬಂದ ಧ್ವನಿ 90.4 FM. ಈಗ ಕೇಳಿ ಈ ಒಂದು ಗೀತೆಯನ್ನ. ಎಲ್ಲಿದೆ ಆ ಪಾದ, ಕಲ್ಲಿಗೆ ತುಂಬಿದ ಶ್ರೀಪಾದ, ಹನುಮನು ನಂಬಿದ

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ನಮೋ ನಮೋ ಪವಮಾನ.

0: ಈಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ನೀ ನೂರು ಕೆರೆ ಬಾವಿ ತೋಡಬಹುದತಿ ಆಳ, ಮಳೆ ಬರದೆ ನೀರಿದೆಯೇ ಬರಗಾಲದಲ್ಲಿ ತೋಡುವುದು ಅನಿವಾರ್ಯ. ಜಲಧಾರೆ ಅವನಿಚ್ಛೆ, ಕೆರೆ ನೀನು ಜಲ ಅವನು, ಮುದ್ದು ರಾಮನ್. ನಿಜ, ಈ ಜಗತ್ತಿನಲ್ಲಿ ಕೆರೆ ಅವನೇ ಜಲ ನಾನು ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಆಪೋವಾ ಇದಗಂ ಸರ್ವಂ ವಿಶ್ವಾಭೂತಾನ್ಯಾಪ ಪ್ರಾಣಾವ ಆಪ ಪಶವ ಆಪೋನ್ನಮಾಪೋ ಮೃತಮಾಪ ಸಂಬ್ರಾಡಾಪೋ ವಿರಾಡಾಪ ಸ್ವರಾಡಾಪ ಚಂದಾಗಸ್ಯಾಪೋ ಜ್ಯೋತಿಗಿಶ್ಯಾಪೋ ಅಂತ ಮಂತ್ರ ಹೇಳಿಕೊಂಡು ಹೋಗುತ್ತೆ. ಇಡೀ ಜಗತ್ತು ಯಾರಿಂದ ಆವೃತವಾಗಿದೆ ಅಂತ ಹೇಳಿದರೆ, ಶಾಂತಾಕಾರನಾಗಿ ಮಲಗಿರ್ತಕ್ಕಂಥವನ ಸಮುದ್ರದ ಆ ಜಲದ ಶಕ್ತಿಯಲ್ಲಿ ನುತ್ತಾನೆ. ನಾವೇನೆಲ್ಲ ಕೆರೆ ಬಾವಿಯನ್ನು ತೋಡಿದರೂ ಅದಕ್ಕೆ ಬಂದು ತುಂಬಿಕೊಳ್ಳಬೇಕಾದದ್ದು ಜಲ. ಆ ಜಲಕ್ಕೆ ನಾವು ಪ್ರಾರ್ಥಿಸಿದರಾಯಿತೆ ಇಲ್ಲ, ಆ ಜಗದೀಶ್ವರನ ಇಚ್ಛೆ ಸೇರಿಕೊಳ್ಳಬೇಕು. ಅದಕ್ಕೆ ನಮ್ಮ ಮುದ್ದುರಾಮ ಹೇಳಿದ್ದು, ನೀ ನೂರು ಕೆರೆ ಬಾವಿ ತೋಡಬಹುದಯ್ಯ, ಆದರೇನು ನೀರಿದೆಯೇ ಕೆರೆ ನೀನು ಜಲ ಅವನು. ಎಷ್ಟು ಸೊಗಸಾದ ಪ್ರಾರ್ಥನೆ ಇದೆ ನಮ್ಮ ಮನುಕುಲದಲ್ಲಿ. ಮಳೆಯೊಡೆಯ ಮುಗಿಲರೆಯ ಜೀಯ ಕೈ ಬಿಡಬೇಡ, ನಡುಗೊಡಲೊಳಿಂಟಿ ನೀರನು ಮೊರೆದು ಬಾನೇರಿ, ಜಲದಿ ಶಯನನ ಮೈಯದ ಬಣ್ಣ ರೂಪಾಂತು, ನಿಡಿದೋಳ ಮಾಧವನ ಚಕ್ರದಂತಿರೆ ಮಿಂಚಿ, ಬಿಡದೆ ಮೊಳ ಮೊಳಗಿ ಅವನ ಬಿಲ್ಲಿಂದೊಗೆವ ಕೋಲ್ ಮಳೆಯ ತೆರದಿಂದ, ಮಳೆ ಸುರಿಸ ಜಗಬಾಳ್ಗೆ ಮಿವೆವಾವು ಜಗುನೆಯಳು ನೇಮದಿಂದಿ, ನಮ್ಮ ನೋಂಪಿ ತಾನುಳ್ಳಿ ತಕ್ಕಂ. ಹನಿಯಾಗುವ ಮೊದಲು ಮುಗಿಲು, ಕೂಡಿ ಹರಿದ ಮೇಲಲ್ಲವೇ ಕಡಲು, ಮುಗಿಲಲ್ಲಿ ಕಾಣದು ಕಡಲಲ್ಲಿ ನಿಲಕದು ಅವನ ಕೃಪೆಯ ಜಲಧಾರೆ. ಅಂತಹ ಒಂದು ಧಾರೆ ಜಲಧಾರೆಯಾಗಬೇಕಾದರೆ ನಮ್ಮ ನಿತ್ಯ ಜೀವನದಲ್ಲಿ ಏನೆಲ್ಲ ಪ್ರಜ್ವಲಿಸಬೇಕಾದದ್ದಿದೆ ಎಂಬುದನ್ನು ಪ್ರಶ್ನಿಸಿಕೊಂಡರೆ ಮುದ್ದುರಾಮ ಉತ್ತರ ಕೊಡುತ್ತಾ ಹೇಳುತ್ತಾನೆ, ತೈಲವಿಲ್ಲದೆ ಎಂತು ಪ್ರಜ್ವಲಿಪುದಿ ಸೂರ್ಯ, ಯಾವ ತೇಜೋ ಬಲದಿ ಮಿನುಗುವುದು ತಾರೆ, ಅತಿ ದೀನನಾಗಿಸಿಕೋ ನಿನ್ನ ನೀ ಇರುಳಲ್ಲಿ, ನೀ ಬತ್ತಿ ಸೊಡರವನು ಕೆರೆ ನೀನು ಜಲಗವನು, ನೀ ಚಿತ್ರ ವಿಧಿ ಕುಂಚ ಇಲಿ ನೀನು ಬೆಕ್ಕವನು, ಮಿತ ನಮದು ಸಾಮರ್ಥ್ಯ ಅವನದು. ಅಂಥವನ ಸಾಮರ್ಥ್ಯಕ್ಕೆ ನಾವು ಎದುರಾಗಿ ಕುಳಿತಾಗ ನಿಜ ನಮ್ಮ ನಮ್ಮ ಹೃದಯದಲ್ಲಿ, ನಮ್ಮ ನಮ್ಮ ಮನೆಯಲ್ಲಿ, ನಮ್ಮ ನಮ್ಮ ಗುಡಿಯಲ್ಲಿ, ನಮ್ಮ ನಮ್ಮ ಊರಿನಲ್ಲಿ ಹಣತೆ ಇದೆ, ತೈಲ ಇದೆ, ಬತ್ತಿ ಇದೆ, ಎಲ್ಲವೂ ಇದೆ. ಆದರೇನು ಸ್ವಾಮಿ, ಮುದ್ದುರಾಮ ಕೇಳುತ್ತಾನೆ. ಅದಕ್ಕೆ ಒಳಗಿನ ಮುದ್ದುರಾಮ ಉತ್ತರಿಸುತ್ತಾನೆ, ದೀಪ ಉರಿಯುವಷ್ಟು ಕಾಲ ಗಾಳಿಯ ಅನುಮತಿ ಇಲ್ಲದಿದ್ದರೆ ಹಣತೆ ಉರಿಯುವುದೇನು. ಹಾಗಿದ್ದ ಮೇಲೆ ಈ ಹಣತೆಯ ಮೂಲಕ ಪ್ರಜ್ವಲಿಪ ಈ ಸೂರ್ಯ, ಈ ಮಿನುಗು ತಾರೆ, ಈ ಇರುಳಲ್ಲಿ ಕಾಣುವ ಈ ದೀನನಾಗಿಸಿಕೊಳ್ಳುವ ಮನಸ್ಸಿಗೆ ಬತ್ತಿಯಾಗುವುದರ ಮೂಲಕ ಕೊಡುವ ಸೊಡರಿಗೆ ಏನೆಯ ಅರ್ಥ ಅಂತ ಕೇಳಿದರೆ, ಒಲುಮೆಯೇ ಹಣತೆ, ನನ್ನ ಸೇರುವಾಸೆಯೇ ತುಪ್ಪ, ಆನಂದದ ದುಗುಡದಲ್ಲಿ ಹರಿದುದೇ ಅದರಲ್ಲೊಡ್ಡುವ ಭಕ್ತಿಯ ಬತ್ತಿ, ಅರಿಮೆಯ ಸೊಡರನ್ನೇ ಬೆಳಗಿಸುವ ನನಗೆ ನೀವು ನಿತ್ಯ ನಮಿಸಿದರೆ ಸಾಕು. ಆ ದೃಷ್ಟಿಯಿಂದಲೇ ಇರಬೇಕು. ಬದಲಾಗದೆಂದೆಂದು ಮನದ ನಿಜ ಬಣ್ಣ, ಯಾವ ಬಣ್ಣವನ್ನೆಲ್ಲಿ ಎಂಥವನು ತುಂಬುವನು, ನೀ ಚಿತ್ರ ವಿಧಿ ಕುಂಚ ಮುದ್ದುರಾಮನ್. ಅಂಗಡಿಯ ಸರಕಿಷ್ಟೆ ಅಷ್ಟರಲ್ಲಿ ವ್ಯಾಪಾರ, ಎಷ್ಟು ಮಳೆ ಸುರಿದರೂ ಎಷ್ಟು ನೀರು ಸುರಿದರೂ ನೀನು ಕುಡಿಯುವುದೆಷ್ಟು, ನೀನು ಬಳಸುವುದೆಷ್ಟು, ನೀನು ಬಳಸಿಕೊಳ್ಳುವುದೆಷ್ಟು, ನಿನ್ನ ವ್ಯಾಪಾರ ಎಷ್ಟಿರಬೇಕು ಗೊತ್ತಾ? ಮಾರಿ ಕೇರಿದ ಮೇಲೆ ಮರು ಬಂಡವಾಳ. ನಾವು ತೆಗೆದುಕೊಳ್ಳತಕ್ಕಂಥ ಯಾವುದೇ ಪದಾರ್ಥಗಳೂ ಕೂಡ ಅದಕ್ಕೆ ಬೆಲೆ ಯಾವಾಗ ಬರುತ್ತೆ, ಅದು ಯಾವಾಗ ಯೋಗ್ಯವಾಗುತ್ತೆ, ಯಾವಾಗ ಆರೋಗ್ಯವಾಗುತ್ತೆ, ಯಾವಾಗ ಭೋಗ್ಯವಾಗುತ್ತೆ, ಯಾವಾಗ ತ್ಯಾಜ್ಯವಾಗುತ್ತೆ, ಇವೆಲ್ಲವನ್ನೂ ನಾವು ಕೇಳುತ್ತಾ ಹೋದರೆ ಅವನು ಹೇಳುತ್ತಾನೆ, ಮಾರಿ ಕೇರಿದ ಮೇಲೆ ಅದರ ಮರು ಬಂಡವಾಳ. ವ್ಯತ್ಯಾಸವಾಗಿ ಬಿಟ್ಟರೆ ಮಾರಾಟ ಏರಿಳಿತ, ಅದು ವಿಧಿಯ ಚೆಲ್ಲಾಟ, ಮತ್ತೇನು ಮಾಡಲಿ ನಾನು? ಇಲ್ಲಿ ನೀನು ಬೆಕ್ಕವನು ಮುದ್ದುರಾಮನ್. ಸುಭಾಷಿತ ಒಂದು ಮಾತು ಹೇಳುತ್ತೆ, ಆರಕ್ಕೆ ನೀನು ಪ್ರಯತ್ನಿಸು, ಏಳಕ್ಕೆ ಅವನಿಗೆ ಬಿಡು. ಸಪ್ತಮಂ ದೈವ ಚಿಂತನಂ. ಹಾಗಾದ್ರೆ ನಾನೇನು ಮಾಡಬೇಕು? ಈ ಹೇಳುವಂತಹ ಮಾತಿನಲ್ಲಿ ಏಳನೆಯದನ್ನ ಅವನಿಗೆ ಬಿಟ್ಟು ಬಿಡು ದೈವ ಚಿಂತನೆ ಅಂತ ಹೇಳಿದ್ದೆ, ಆದರೆ ನಾನು ಹೇಗಯ್ಯ ಇರಬೇಕು ಅಂತ ಕೇಳಿದರೆ, ಮಾಡುವದ ನೀ ಮಾಡು, ಉಳಿದದ್ದ ಬಿಟ್ಟು ಬಿಡು ಅಷ್ಟೇ. ಅದಕ್ಕೆ ಯಾಕೆ ಕಷ್ಟಪಡ್ತೀಯ ನೀನು? ಉಬ್ಬಸ ಯಾಕೆ? ಆ ತಲ್ಲಣ ಯಾಕೆ? ಮಾಡುವದ ನೀ ಮಾಡು, ಉಳಿದದ್ದ ಬಿಟ್ಟು ಬಿಡು. ನನ್ನಿಂದ ಲೋಕ ಎಂದು ಉಬ್ಬದಿರು ಮರೆತು, ಪುರುಷ ಸಾಹಸ ಹಾಗ ದೈವಹಿತ ಮಿಕ್ಕದ್ದು. ನಮದು ಮಿತ, ಅವನದು ಅಮಿತ, ಅಷ್ಟು ತಿಳಿದರೆ ನಮ್ಮ ಬದುಕಿಗದು ಹಿತ. ಇಂಥ ಹಿತಕ್ಕೆ ಈ ಗೇಯ ಈ ಭೂಮಿ ನನದೆಲ್ಲ ಎಂದೆನುತ ಪರಿತಪಿಸಿ ತೆರೆ ತೆರೆದಿ ನೀನರುಳುವೆ ಏಕೆ? ಇದ್ದಷ್ಟು ದಿನ ನಿನದು ಸಂತಸದ ಈ ಲೋಕ, ಸಲಿಸು ವಂದನೆ ವಿಧಿಗೆ ಮುದ್ದು ರಾಮ ಅಂದುಬಿಟ್ಟು ತಾತ್ಪರ್ಯವನ್ನೇ ಹೇಳಿಬಿಟ್ಟ. ಈ ಭೂಗೋಳದಲ್ಲಿ ಇದ್ದಷ್ಟು ದಿನ ಸಂತಸವಾಗಿದ್ದರೆ ಈ ಲೋಕದಲ್ಲಿ ನಮಗೆ ಸಂತೃಪ್ತಿ. ಅಂತಹ ಸಂತೃಪ್ತಿಯನ್ನ ತಂದು ಕೊಡುವ ಆ ವಿಧಿಯ ಒಳಗಿನ ಕುಂಚದ ಮೂಲಕ ಬೆರಗುಗೊಳಿಸುವ ಚಿತ್ರದ ಚಿತ್ರಕಾರನಿಗೆ, ಅಚಿತ್ತಕಾರನಿಗೆ ನಾವು ಸಲ್ಲಿಸಿದರೆ ವಂದನೆ ಅಷ್ಟೇ ಸಾಕು, ಅದವನಿಗೆ ಕಾಣಿಕೆ. ನಾವು ವಂದನೆಯನ್ನು ಸಲ್ಲಿಸೋಣ, ನಮ್ಮ ಕಾಣಿಕೆಯನ್ನು ಸಲ್ಲಿಸೋಣ, ಅವನ ಕಾಣಿಕೆಯಲ್ಲಿ ನಾವು ಬಾಳೋಣ, ಬದುಕೋಣ, ಬೆಳಗೋಣ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನ ವಿನಮ್ರನಾಗಿ ವಿನಂತಿಯನ್ನ ಮಾಡಿಕೊಳ್ತಾನೆ ಭಗವಂತನಲ್ಲಿ ವಿಶ್ವರೂಪವನ್ನ ತೋರಿಸುವ ಹಾಗೆ. ಸೊ ಶ್ರೀಕೃಷ್ಣ ಹೇಳ್ತಾರೆ, ಆಗಲಿ ನೀನು ಹೇಳಿದ ಹಾಗೆ ನಾನು ನಿನಗೆ ವಿಶ್ವರೂಪವನ್ನ ತೋರಿಸುತ್ತೇನೆ, ಆದರೆ ನಿನ್ನ ಸಾಮಾನ್ಯ ಕಣ್ಣುಗಳಿಂದ ಇದನ್ನ ನೋಡಲು ಸಾಧ್ಯವಿಲ್ಲ, ದಿವ್ಯ ದೃಷ್ಟಿಯನ್ನ ನಾನು ನಿನಗೆ ಕೊಡುತ್ತೇನೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಸೊ ಅರ್ಜುನ ದಿವ್ಯ ದೃಷ್ಟಿಯನ್ನ ಪಡೆಯುತ್ತಾನೆ, ಭಗವಂತ ವಿಶ್ವರೂಪವನ್ನ ಪ್ರದರ್ಶಿಸುತ್ತಾರೆ ಅರ್ಜುನನ ಮುಂದೆ. ಅರ್ಜುನ ಅನೇಕ ಅದ್ಭುತ ದರ್ಶನಗಳನ್ನ ಕಾಣುತ್ತಾನೆ ಅಂತ ಸಂಜಯ ಇಲ್ಲಿ ವಿವರಿಸ್ತಾ ಇದ್ದಾನೆ. ಅದಾದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ, ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನ್ನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಶ್ರೀಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಈ ವಿಶ್ವರೂಪವನ್ನ ನೋಡಿ,
1: ದೈವಿ ದೃಶ್ಯವು ಒಮ್ಮೆ ಪ್ರಕಟವಾಗುತ್ತಲೇ ಕೃಷ್ಣ ಮತ್ತು ಅರ್ಜುನರ ಸಂಬಂಧವು ಬದಲಾಗುತ್ತದೆ. ಇವರಿಗೆ ಕೃಷ್ಣ ಮತ್ತು ಅರ್ಜುನರ ಬಾಂಧವ್ಯಕ್ಕೆ ಸ್ನೇಹವು ಆಧಾರವಾಗಿತ್ತು. ದರ್ಶನದ ನಂತರ ಇಲ್ಲಿ ಅರ್ಜುನ ಬಹು ಗೌರವದಿಂದ ಪ್ರಣಾಮ ಮಾಡ್ತಾ ಇದ್ದಾನೆ ಮತ್ತು ಕೈಗಳನ್ನು ಮುಗಿದುಕೊಂಡು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ.
0: ಅವನು ವಿಶ್ವರೂಪವನ್ನ ಹೊಗಳ್ತಾ ಇದ್ದಾನೆ. ಹೀಗೆ ಅರ್ಜುನನ ಬಾಂಧವ್ಯವು ಸ್ನೇಹದ ಬಾಂಧವ್ಯವಿರದೆ ಬೆರಗಿನ ಬಾಂಧವ್ಯವಾಗುತ್ತದೆ. ನಾವು ನೋಡ್ಬೋದು ಕೃಷ್ಣಾರ್ಜುನರ ಸಂಬಂಧ ಯಾವ ತರ ಇತ್ತು ಅಂತೇಳಿ. ಸೊ ಮೊದಲಿಗೆ ಅವರು ಸ್ನೇಹಿತರಾಗಿರ್ತಾರೆ. ಅದಾದ್ಮೇಲೆ ಅರ್ಜುನ ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾಗ, ಏನು ಮಾಡ್ಬೇಕಂತೇಳಿ ತೋಚದೇ ಇದ್ದಾಗ ಶ್ರೀಕೃಷ್ಣನಿಗೆ ಶರಣಾಗಿ ಕೃಷ್ಣನನ್ನ ಗುರುವನ್ನಾಗಿ ಸ್ವೀಕರಿಸುತ್ತಾನೆ. ಹೇಳ್ತಾನೆ, ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ನೀ ನನ್ನ ಗುರು ಅಂತೇಳಿ. ತಕ್ಷಣವೇ ಗುರುವಿನ ಸ್ಥಾನವನ್ನ ಸ್ವೀಕರಿಸಿದ ಶ್ರೀಕೃಷ್ಣ ಅರ್ಜುನನಿಗೆ ಮೊದಲಿಗೆ ಆತ್ಮದ ಜ್ಞಾನವನ್ನ ಕೊಡ್ತಾರೆ. ಅದಾದ್ಮೇಲೆ ಹೇಗೆ ಭಗವದ್ಗೀತೆಯ ಜ್ಞಾನ ಅರ್ಜುನನಿಗೆ ಪ್ರಾಪ್ತಿಯಾಗ್ತಾ ಬಂತು, ಕರ್ಮಯೋಗ, ಧ್ಯಾನ ಯೋಗ, ಅಷ್ಟಾಂಗ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅದಾದ್ಮೇಲೆ ಭಗವತ್ ಪ್ರಾಪ್ತಿ, ಪರಮಗುಹ್ಯ ಜ್ಞಾನ, ಭಗವಂತನ ಯೋಗ ಸಿರಿ, ಐಶ್ವರ್ಯ ಎಲ್ಲವನ್ನ ಅರ್ಜುನ ಕೇಳ್ತಾನೆ. ಸೊ 10ನೇ ಅಧ್ಯಾಯದಲ್ಲಿ ಮತ್ತೆ ಅರ್ಜುನನಿಗೆ ಭಗವಂತನ ಬಗ್ಗೆ ಕೇಳಿ ಅಂದ್ರೆ ಅವನಿಗೆ

ಬಗೆಯ ಬಾಂಧವ್ಯಗಳನ್ನ ಪ್ರಸ್ತಾಪಿಸಿದೆ. ಅವೆಲ್ಲ ಕೃಷ್ಣನಲ್ಲಿ ಇವೆ. ಅವನು ಎರಡು ಜೀವಿಗಳ ನಡುವೆ, ದೇವತೆಗಳ ನಡುವೆ ಅಥವಾ ಪರಮ ಪ್ರಭು ಮತ್ತು ಅವನ ಭಕ್ತರ ನಡುವೆ ವಿನಿಮಯವಾಗುವ ಎಲ್ಲಾ ಬಾಂಧವ್ಯಗಳ ಸಾಗರ ಎಂದು ಹೇಳಲಾಗಿದೆ. ಇಲ್ಲಿ ಅರ್ಜುನನಿಗೆ ಬೆರಗಿನ ಬಾಂಧವ್ಯವು ಸ್ಫೂರ್ತಿಯನ್ನು ಕೊಟ್ಟಿತು. ಅವನು ಸಮಾಧಾನವಾದ, ಶಾಂತವಾದ ಮತ್ತು ನಿರುದ್ವಿಗ್ನವಾದ ಸ್ವಭಾವದವನು. ಆದರೂ ಇಲ್ಲಿ ತನ್ನ ಬೆರಗಿನಲ್ಲಿ ಅವನಿಗೆ ಹರ್ಷೋನ್ಮಾದವಾಯಿತು. ಅವನ ಕೂದಲು ನಿಮಿರಿತು ಮತ್ತು ಕೈಗಳನ್ನು ಮುಗಿದುಕೊಂಡು ಶ್ರೀಕೃಷ್ಣನಿಗೆ ಪ್ರಣಾಮ ಮಾಡಲು ಪ್ರಾರಂಭಿಸಿದ. ಅವನಿಗೆ ಹೆದರಿಕೆ ಆಗಲಿಲ್ಲ. ಪರಮಪ್ರಭುವಿನ ಅದ್ಭುತಗಳು ಅವನ ಮೇಲೆ ಪರಿಣಾಮ ಮಾಡಿದವು. ತತ್ಕ್ಷಣದ ಸಂದರ್ಭ ಬೆರಗು. ಅವನ ಸಹಜವಾದ ಪ್ರೇಮಪೂರ್ವಕ ಸ್ನೇಹವು ಬೆರಗಿನಿಂದ ಪರವಶವಾಯಿತು ಮತ್ತು ಅವನು ಈ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿದನು. ಸೊ ಅರ್ಜುನ ಈ ಥರ ಪ್ರಾರ್ಥನೆಯನ್ನು ಮಾಡ್ತಾನೆ. ಅರ್ಜುನ ಉವಾಚ.

ಯಾನ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಅರ್ಜುನ ವಿಶ್ವದಲ್ಲಿ ಇರುವುದನ್ನೆಲ್ಲವನ್ನ ಇಲ್ಲಿ ಕಾಣ್ತಾ ಇದ್ದಾನೆ. ಆದ್ರಿಂದ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನನ್ನ, ವಿಶ್ವದ ಅಧೋ ಪ್ರದೇಶದಲ್ಲಿ ಗರ್ಭೋದಕಶಾಹಿ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸರ್ಪವನ್ನು ಕಾಣ್ತಾ ಇದ್ದಾನೆ. ಈ ಸರ್ಪಶಯ್ಯೆಗೆ ವಾಸುಕಿ ಎಂದು ಹೆಸರು. ಸೊ ಇಲ್ಲಿ ಶಿವನನ್ನ ಕೂಡ ಅರ್ಜುನ ಕಾಣ್ತಾ ಇದ್ದಾನೆ. ಹೀಗೆ ಅಂದ್ರೆ ಯಾವ ತರ ಅರ್ಜುನ ತನ್ನ ರಥದಲ್ಲಿ ಒಂದು ಸ್ಥಳದಲ್ಲಿ ಕುಳಿತಿರುವ ಅರ್ಜುನ ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನೂ ಕಾಣಲು ಸಾಧ್ಯವಾಗಿತ್ತು. ಇದು ಸಾಧ್ಯವಾದದ್ದು ಪರಮಪ್ರಭುವಾದ ಕೃಷ್ಣನ ಕೃಪೆಯಿಂದ. ಹೀಗೆ ಮುಂದುವರಿದು ಅರ್ಜುನ ಹೀಗೆ ಹೇಳ್ತಾನೆ 16ನೇ ಶ್ಲೋಕದಲ್ಲಿ. ಅನೇಕ ಬಾಹೂ ದರವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ.

0: ರೂಪ.
1: ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ, ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಸುಕೃಷ್ಣ ದೇವೋತ್ತಮ ಪರಮಪುರುಷ ಮತ್ತು ಅಮಿತನಾದವನು. ಆದ್ದರಿಂದ ಅವನ ಮೂಲಕ ಎಲ್ಲವನ್ನು ಕಾಣಲು ಸಾಧ್ಯವಾಯಿತು. ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳು, ಉದರಗಳು, ಬಾಯಿಗಳು ಎಲ್ಲವನ್ನ ಕಾಣ್ತಾ ಇದ್ದಾನೆ. ಆದಿಯಾಗಲಿ, ಮಧ್ಯವಾಗಲಿ, ಅಂತ್ಯವಾಗಲಿ ಇಲ್ವಂತೆ. ಎಲ್ಲಿಂದ ಪ್ರಾರಂಭವಾಯಿತು, ಎಲ್ಲಿ ಅಂತ್ಯಗೊಂಡಿತು ಅಂತ ಅರ್ಜುನನಿಗೆ ಗೊತ್ತಾಗ್ತಿಲ್ಲ. ಎಲ್ಲೆಲ್ಲೂ ಭಗವಂತನ ವಿಶ್ವರೂಪ, ವಿಶ್ವದೆಲ್ಲೆಡೆ ವ್ಯಾಪಿಸಿದೆ. ಸೊ ಅರ್ಜುನ ಈ ಒಂದು ಅದ್ಭುತವಾಗಿರುವಂತಹ ಈ ದೃಶ್ಯವನ್ನ ನೋಡ್ತಾ ಇದ್ದಾನೆ. ಕಿರೀಟಿ ನಂ ಗದಿ ನಂ ಚಕ್ರಿ ನಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿ ಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾ ದೀಪ್ತಾನಲರ್ಕ್ಯಾದ್ಯುತಿಮಪ್ರಮೇಯಂ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣ್ತಾ ಇದ್ದೇನೆ. ಸೊ ಅರ್ಜುನ ಹೇಳ್ತಾನೆ, ಇದನ್ನ ನೋಡೋದು ತುಂಬಾ ಕಷ್ಟ ಈ ರೂಪವನ್ನ. ಸೊ ಪ್ರಭೆ ಪ್ರಜ್ವಲಿಸುವ ಉರಿಯಂತೆ, ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ತುಂಬಾ ಕಷ್ಟ ಆಗ್ತಾ ಇದೆ. ಆದರೂ ನೀನು ನನಗೆ ಕೊಟ್ಟಿರುವಂತಹ ದಿವ್ಯ ದೃಷ್ಟಿಯಿಂದಾಗಿ ನಾನು ಇದನ್ನೆಲ್ಲ ಕಾಣ್ತಾ ಇದ್ದೇನೆ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ತ್ವಾಮ

0: ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ. ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ಅರ್ಜುನ ಹೀಗೆ ಪ್ರಾರ್ಥನೆ ಮಾಡ್ತಾ ಹೋಗ್ತಾನೆ. 19 ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ.
1: ಅನಾದಿ ಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯನೇ.

0: ನಿನಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಸೊ ದೇವೋತ್ತಮ ಪರಮ ಪುರುಷನ ಆರು ಐಶ್ವರ್ಯಗಳಿಗೆ ಮಿತಿಯೇ ಇಲ್ಲ. ಇಲ್ಲಿ ಮತ್ತು ಹಲವು ಇತರ ಸ್ಥಳಗಳಲ್ಲಿ ಪುನರಾವೃತ್ತಿ ಇದೆ. ಆದರೆ ಧರ್ಮಗ್ರಂಥಗಳ ಪ್ರಕಾರ ಕೃಷ್ಣನ ಮಹಿಮೆಗಳ ಪುನರಾವೃತ್ತಿಯು ಸಾಹಿತ್ಯಿಕವಾಗಿ ದೌರ್ಬಲ್ಯವಲ್ಲ. ದಿಗ್ಭ್ರಮೆ ಅಥವಾ ಬೆರಗು ಅಥವಾ ಮಹತ್ತರವಾದ ಹರ್ಷೋನ್ಮಾದದ ಕಾಲದಲ್ಲಿ ಹೇಳಿಕೆಗಳು ಪುನರಾವೃತ್ತಿಯಾಗುತ್ತವೆ ಎಂದು ಹೇಳಲಾಗಿದೆ. ಇದು ದೋಷ ಅಲ್ಲ ಅಂತ ನಾವು ತಿಳ್ಕೋಬೇಕು. ಧ್ಯಾವ ಪೃಥಿವ್ಯೋರಿ ದಮಂತರಂ ಹಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಎಲ್ಲ ಲೋಕವ್ಯೂಹ ಭಯಗೊಂಡಿದೆ. ಧ್ಯಾವ ಪೃಥಿವ್ಯೋ, ಸ್ವರ್ಗ ಮತ್ತು ಭೂಮಿಗಳ ನಡುವಣ ಸ್ಥಳ, ಮತ್ತು ಲೋಕತ್ರಯಂ ಅಂದರೆ ಮೂರು ಲೋಕಗಳು. ಈ ಶ್ಲೋಕದಲ್ಲಿ ಇವು ಮಹತ್ವದ ಶಬ್ದಗಳು. ಯಾಕೆಂದರೆ ಪ್ರಭುವಿನ ಈ ವಿಶ್ವರೂಪವನ್ನು ಅರ್ಜುನ ಮಾತ್ರವಲ್ಲದೆ ಇತರ ಲೋಕವ್ಯೂಹಗಳಲ್ಲಿ ಇರುವವರು ನೋಡಿದರು ಅಂತ ಕಾಣಿಸುತ್ತೆ. ಅರ್ಜುನ ವಿಶ್ವರೂಪವನ್ನು ಕಂಡದ್ದು ಕನಸಾಗಿರಲಿಲ್ಲ. ಸೊ ಪ್ರಭು ಯಾರ್ಯಾರಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿದ್ರು ಅವರೆಲ್ಲರೂ ರಣರಂಗದಲ್ಲಿನ ಈ ವಿಶ್ವರೂಪವನ್ನ ಕಂಡರು.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी पाहू. शांता शेळके भारतीय कवयित्री आणि गीत लेखिका यांची आज पुण्यतिथी. मस्ती व्यंकटेश अय्यंगार कन्नड कवी कथाकार आणि कादंबरीकार ज्ञानपीठ पुरस्कार प्राप्त यांची पुण्यतिथी आजच आहे. गुरुदेव रानडे आधुनिक विद्याविभूषित तत्वज्ञ व संत यांची पुण्यतिथी आजच्याच दिवशी. या होत्या आजच्या पुण्यतिथीनी. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र वेणू दोन्ही 90.4 FM KLE कनसु. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ, ಮಹಿಳಾ ವೇದಿಕೆಯಲ್ಲಿ 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ ಡಾಕ್ಟರ್ ಉಮಾ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ಧನ್ಯವಾದಗಳು ಮಂಜುನಾಥ್ ಅವರೇ.
0: ಇವತ್ತಿನ ಕಾರ್ಯಕ್ರಮದ ವಿಷಯ, ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಮತ್ತು ಅವುಗಳಿಗೆ ಆಯುರ್ವೇದ ಚಿಕಿತ್ಸೆ. ನಡೀರಿ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಪ್ರಮುಖ ರೋಗಗಳು ಯಾವುವು, ಅದ್ರ ಬಗ್ಗೆ ತಿಳಿಸಿ.
1: ಮೊಟ್ಟ ಮೊದಲಿಗೆ ಮಂಜುನಾಥ್ ಅವರಿಗೆ ನಾನು ಒಂದು ಆಯುರ್ವೇದ ಶ್ಲೋಕದೊಂದಿಗೆ ಹೇಳಲಿಕ್ಕೆ ಬಯಸ್ತೀನಿ.
0: ಖಂಡಿತ ಖಂಡಿತ.
1: ಹಿತಬುಕ್ ಮಿತಬುಕ್ ಅಂತ ಕೇಳಿರ್ಬಹುದು ನೀವು. ಅಂದರೆ ಹಿತವಾದ ಮಿತವಾದ ಆಹಾರ ಸೇವನೆ, ಅದು ಅದರ ಜೊತೆಗೆ ಮುಖ್ಯವಾಗಿ ಆಹಾರ ಸೇವನೆಯ ಜೀರ್ಣವಾದ ನಂತರ ಸೇವಿಸತಕ್ಕಂತ ನೀರು, ಋತುಚರ್ಯ ಪಾಲನೆ ಮಾಡುವುದು, ಯೋಗಗಳನ್ನು ನಿಯಮಾನುಸಾರವಾಗಿ ಮಾಡುವುದು. ಯಾರು ಮಾಡ್ತಾನೆ ಅವನಿಗೆ ಸ್ವತಾಯುಷ್ಯವಾಗಿ ಬದುಕ್ತಾನೆ ಅಂತ ಆಯುರ್ವೇದ ಹೇಳುತ್ತೆ. ಇದು ಎಲ್ಲ ಕಾಲಕ್ಕೂ ಸತ್ಯ, ಅಂದರೆ ಬೇಸಿಗೆಗಾಲ ಆಗಿರ್ಬಹುದು, ಚಳಿಗಾಲ ಆಗಿರ್ಬಹುದು. ಆದರೆ ಮಳೆಗಾಲ ಬಂತಂದ್ರೆ ಇದಕ್ಕೆ ತುಂಬಾನೇ ಮಹತ್ವ ಕೊಡಬೇಕು. ಯಾಕಂದ್ರೆ ಮಳೆಗಾಲ ಅಂದ ತಕ್ಷಣ ತಂಪು, ತಂಪಾದ ವಾತಾವರಣ ಎಲ್ರಿಗೂ ಇಷ್ಟ. ಆ ತಂಪ ವಾತಾವರಣ ಜೊತೆಗೆ ಮಳೆಗಾಲ ರೋಗಗಳನ್ನ ಹರಡುವ ಕಾಲ ಅಂತ ಹೇಳ್ಬಹುದು. ಸೊ ನೀವ್ ಹೇಳಿದಾಗೆ ನಮ್ಮ ಇಂದಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳು ಚಿಕಿತ್ಸೆ, ಅದರ ಕುರಿತಾಗಿ ನಾನು ಮಾತಾಡಲಿದ್ದೇನೆ. ನನ್ನ ಹೆಸರು ಉಮಾ ಶೆಟ್ಟಿ, ವರ್ಕಿಂಗ್ ಇನ್ ಕೇಲಿ ಆಯುರ್ವೇದ ಹಾಸ್ಪಿಟಲ್. ಸೊ ಇವತ್ತು ನಾವು ಮಳೆಗಾಲದ ಆರೋಗ್ಯದ ಪರೀಕ್ಷೆಯ ಕಾಲ ಆಗಿದ್ದು, ಅದರಲ್ಲಿ ನಾವು ಯಾವ ತರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದನ್ನಾಗಿ ಹೇಳಲಿಕ್ಕೆ ನಮ್ಮ ಕೇಲಿ ವೇಣುಧರನಿಗೆ ಹೇಳಿಕೆ ಬಯಸ್ತೇನೆ. ಅವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.
0: ಅದೇ ಪ್ರಮುಖವಾದ ರೋಗಗಳು ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಟ್ರೆಂಡಿಂಗ್ ಅಂತ ಹೇಳ್ಬೋದು, ಯಾವುದು ಜಾಸ್ತಿ
1: ಟ್ರೆಂಡಿಂಗ್ ಅಂದ ತಕ್ಷಣ ನೋಡಿ, ಈಗ ಎಲ್ಲರ ಮನೆಯಲ್ಲೂ ಮಳೆಗಾಲ ಸ್ಟಾರ್ಟ್ ಆಗ್ತೀನಿ ಶೀತ ಕೆಮ್ಮ. ಓಕೆ, ಸೊ ಮೊದಲನೇದಾಗಿ ನಾವು ಹೇಳ್ಬೋದು ಶೀತ ಕೆಮ್ಮು ನೆಗಡಿ ಅಂತ. ನೆಕ್ಸ್ಟ್ ಗಂಟಲು ನೋವು, ದೆನ್ ಜೀರ್ಣಾಂಗ ಸಮಸ್ಯೆಗಳು, ಓಕೆ, ಊಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರಬಹುದು, ಜ್ವರ ಆಗಿರಬಹುದು, ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳು ಅಂದರೆ ಜ್ವರ, ಮಲೇರಿಯಾ, ಡೆಂಗು, ಇವೆಲ್ಲವೂ ಮಳೆಗಾಲದಲ್ಲಿ ಬರ್ತಕ್ಕಂಥ ಸಾಮಾನ್ಯ ರೋಗಗಳು ಮುಖ್ಯವಾಗಿ.
0: ಅಂತ ಸಂದರ್ಭದಲ್ಲಿ ಈಗ ಈ ಗಂಟಲು ನೋವು, ಶೀತ, ಕೆಮ್ಮು, ನೆಗಡಿ, ಬನ್ನಿ, ಇದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಮನೆಯಿಂದನೇ ಚಿಕಿತ್ಸೆ ಏನು ಮಾಡಬಹುದು, ಆಚೆ ಕೇಳುಗರಲ್ಲಿ ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಯಾರ್ಯಾರು ಕೇಳುಗರು ಇರ್ತಾರೆ ಅವರಲ್ಲಿ ಇದು ಶೀತ, ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು ಅದರಿಂದ ಬಳಲುತ್ತಿರ್ತಾರೆ, ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ನಾನು ಚಿಕಿತ್ಸೆ ಬರೋಕ್ಕಿಂತ ಮುಂಚೆ ಬೇಸಿಗೆಗಾಲದಲ್ಲಿ ಆರಾಮಾಗಿದ್ವಿ, ಮಳೆಗಾಲ ಸ್ಟಾರ್ಟ್ ಆದಾಗ ಶೀತ ಕೆಮ್ಮ ನೆಗಡಿ ಬರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಯಾಕಾಗುತ್ತಪ್ಪ ಅಂದರೆ ಒಂದು ಆಯುರ್ವೇದ ದೃಷ್ಟಿಕೋನ ನಾನು ಹೇಳಲಿಕ್ಕೆ ಬಯಸ್ತೇನೆ.
0: ಖಂಡಿತ.
1: ನಿಮ್ಗೆ ಗೊತ್ತು ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಅಂತ ಹೇಳ್ತೀವಿ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಎಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಇವಾಗ ಎಲ್ಲರೂ ಆಯುರ್ವೇದ ಗೊತ್ತಿರೋದ್ರಿಂದ ಅವರೆಲ್ಲರೂ ಮಾತಾಡ್ತಾರೆ. ಸೊ ಅದು ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ, ವಾತದಲ್ಲಿ ಹೆಚ್ಚಳ ಆಗುತ್ತೆ, ಕಫದಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಎಲ್ರಿಗೂ ತಿಳಿದ ಹಾಗೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಈ ತೇವಾಂಶ ಹೆಚ್ಚಾಗುವುದರಿಂದ ಶೀತ, ಕೆಮ್ಮು, ನೆಗಡಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುತ್ತೆ. ಆದ್ರೆ ಕೆಲವೊಂದು ಜನರಲ್ಲಿ ಕಂಡು ಬರೋದಿಲ್ಲಲ್ಲ, ನಮ್ಗೆ ಯಾಕೆ ಬರುತ್ತೆ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಯಾಕಂತಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ. ಕೆಲವೊಬ್ಬರಲ್ಲಿ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿನ ತಾತ್ಕಾಲಿಕವಾಗಿ ಮಳೆಗಾಲಕ್ಕೋಸ್ಕರ ಅಲ್ಲಿವರೆಗೆ ತಾತ್ಕಾಲಿಕ ಕುಂದುತ್ತೆ. ಸೊ ಅದರಿಂದಾಗಿ ಶೀತ, ಕೆಮ್ಮ, ನೆಗಡಿ ಹೆಚ್ಚಾಗುತ್ತೆ. ಸೊ ಇವಾಗ ನೀವು ಕೇಳಿದ್ರೆ ಏನ್ ಚಿಕಿತ್ಸೆ ಅಂತ ಹೇಳಿ. ಸೊ ಚಿಕಿತ್ಸೆ ಅಂತ ಬಂದಾಗ ಆಯುರ್ವೇದದಲ್ಲಿ ನಾವು ಅದನ್ನು ಆಹಾರ ಪದ್ಧತಿ, ವಿಹಾರ ಪದ್ಧತಿ, ವಿಹಾರ ಅಂತಂದ್ರೆ ಹೇಗಿರ್ಬೇಕು, ನಾವು ಏನೆಲ್ಲ ಪಾಲನೆ ಮಾಡಬೇಕು ಅಂತ ಹೇಳಿ ಮಹತ್ವ ಕೊಡ್ತೀವಿ. ಆಹಾರಕ್ಕಾಗಿ ಬಂದಾಗ ಶೀತ, ಕೆಮ್ಮು, ಮೊದಲೇ ವಾತಾವರಣದಲ್ಲಿ ತೇವಾಂಶ ತಂಪಾದು ಹೆಚ್ಚಾಗಿದೆ. ಸೊ ಮೊದಲಿಗೆ ಬರೋದು ತಂಪಾದ ವಸ್ತುಗಳನ್ನು ಸೇವಿಸಬಾರದು. ತಂಪಾದ ವಸ್ತುಗಳು ಅಂತಂದ್ರೆ ಇವಾಗ ನೋಡಿ ಬೇಸಿಗೆಗಾಲದಲ್ಲಿ ಎಲ್ಲರೂ ಫ್ರಿಜ್ ಓಪನ್ ಮಾಡಿ ನೀರು ಕುಡಿತಾ ಇರ್ತಾರೆ. ಸೊ ಕೆಲವೊಂದ್ ಜನ ಅದೇ ಅಭ್ಯಾಸನ ಕಂಟಿನ್ಯೂ ಮಾಡ್ತಾರೆ, ಮಣ್ಣಿನ ಗಡಿಗೆ ನೀರಾಗಿರ್ಬಹುದು. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನ ನಿಲ್ಲಿಸ್ಬೇಕು. ಇನ್ನೊಂದು ಮಳೆ ನೀರಲ್ವಾ, ಮಳೆ ನೀರು ಎಲ್ಲದ್ರಲ್ಲಿ ಮಿಕ್ಸ್ ಆಗ್ಬಿಟ್ಟು ನೀರು ಬರುತ್ತೆ, ಆಮೇಲೆ ಕಲುಷಿತ ನೀರನ್ನು ಜಾಸ್ತಿ ಇರುತ್ತೆ, ವಾತಾವರಣನು ಕಲುಷಿತಗೊಂಡಿರುತ್ತೆ. ಸೊ ಅದಕ್ಕೆ ಕುಡಿಯುವ ನೀರನ್ನು ಕುದಿಸಿ ಆರಿಸಿ ಕುಡಿಯೋದು ಫಸ್ಟಿಗೆ ಎಲ್ಲರೂ ಪಾಲಿಸಬೇಕಾದದ್ದು. ಆಮೇಲೆ ವಾತಾವರಣ ದೋಷಗಳ ಹೆಚ್ಚಳದಿಂದೆಲ್ಲ ಆಗಿ ಅಗ್ನಿಮಾಂದ್ಯ ಅಂದ್ರೆ ಜೀರ್ಣಶಕ್ತಿ, ಮನುಷ್ಯನ ಶರೀರ ಜೀರ್ಣಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಸೊ ಆಹಾರ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದ್ರೆ, ಆಹಾರದ ಪದ್ಧತಿ ಸರಿಯಾಗಿ ಇಲ್ಲದೆ ಹೋದ್ರೆ ಅಂದ್ರೆ ತಮ್ಮ ಹಸುವಿಗೆ ತಕ್ಕಷ್ಟೇ ಊಟ ಮಾಡಬೇಕು. ಹಸುವಿ ಇಲ್ಲ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು, ಅದರಿಂದ ಅಜೀರ್ಣ ಉಂಟಾಗಿನೂ ಕೂಡ ಮತ್ತೆ ಅಜೀರ್ಣದ ಸಮಸ್ಯೆಗಳೆಲ್ಲ ಇದಾಗುತ್ತೆ. ಶೀತ, ಕೆಮ್ಮ, ನೆಗಡಿ ಬಂದಾಗ ನಾವು ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು, ಸಿಂಪಲ್,

0: ಇಲ್ಲ, ಅವರು ವಾರದಲ್ಲಿ ಒಂದ್ ಸರ್ತಿ ಅಥವಾ ಎರಡ್ ಸರ್ತಿ, ಅದರಿಂದ ಅವ್ರು ಏನಾಗುತ್ತಪ್ಪ, ಅದರಿಂದ ಅವರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಬಹುದು. ಸೊ ಮತ್ತೇನಾದರೂ ಇದಕ್ಕಿಂತ ಜಾಸ್ತಿ ಕಷಾಯಗಳ ಬಗ್ಗೆ ವಿವರಣೆ ಬೇಕಾದಲ್ಲಿ ನಮ್ಮ ಕೇಲಿ ಆಯುರ್ವೇದ ಆಸ್ಪತ್ರೆ ಶಾಪುರ್ಗೆ ಬಂದ್ರೆ ಅವ್ರಿಗೆ ವಿವರಣೆಯಲ್ಲಿ ನಾವು ಇದನ್ನ ಹೇಳ್ಕೊಡ್ತೇವೆ.
1: ಈಗ ಶೀತ, ನೆಗಡಿ, ಗಂಟಲು ನೋವು, ಅದರ ಬಗ್ಗೆ ಡಿಸ್ಕಷನ್ ಆಯಿತು. ಡೆಂಗು ಮತ್ತು ಮಲೇರಿಯಾ ಮಳೆಗಾಲದಲ್ಲಿ ಹೆಚ್ಚಾಗಲು ಕಾರಣವೇನು? ಈಗ ಅದು ಒಂದಿದೆ.
0: ಹೌದು, ಸರ್ವೆ ಸಾಮಾನ್ಯ ಜ್ವರ, ವೈರಲ್ ಫೀವರ್ ಅಂತ ಹೇಳ್ತೀವಿ ಮಲೇರಿಯಾ, ಡೆಂಗು. ಸೊ ಮಳೆ ನೀರು, ಮಳೆ ನೀರು ಬಂದಾಗ ಹರಿದು ಹೋಗೋದು ತುಂಬಾ ಮುಖ್ಯ. ಮಳೆ ನೀರು ಹರಿದು ಹೋಗದೆ ಒಂದು ಜಾಗದಲ್ಲಿ ಸಂಗ್ರಹವಾದರೆ, ತಗ್ಗು ದಿನ್ನಿ ಪ್ರದೇಶಗಳಲ್ಲಾಗಿರ್ಬಹುದು, ತೊಟ್ಟಿಗಳಾಗಿರ್ಬಹುದು, ಅಥವಾ ಇವಾಗ ನಾವು ಪಾಟ್ ಅಂತ ಹೇಳ್ತೀವಿ ಅದರಲ್ಲಿ ತುಂಬಾ ದಿನ ಸಂಗ್ರಹಣೆ ಆದರೆ ಆ ವಾತಾವರಣ ಮತ್ತೆ ವಾತಾವರಣದಲ್ಲಿ ಇರ್ತಕ್ಕಂತ ತೇವಾಂಶ ಸೊ ಈ ಸೊಳ್ಳೆಗಳಿಗೆ ಸೂಕ್ತವಾದ ವಾತಾವರಣ ಕೊಡುತ್ತೆ. ಸೊ ಆ ವಾತಾವರಣದಲ್ಲಿ ಈ ಸೊಳ್ಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ಸೊ ಆವಾಗ ಡೆಂಗು ಅಂತ ಏನ್ ಹೇಳ್ತೀವಿ, ಆ ಸೊಳ್ಳೆಗಳು ಹೆಚ್ಚಾಗಿ ಬೆಳಗಿನ ಹೊತ್ತು ಕಚ್ಚುತ್ತವೆ. ಆಮೇಲೆ ಮಲೇರಿಯಾಗೆ ಸಂಬಂಧಪಟ್ಟಂತ ಸೊಳ್ಳೆಗಳು ರಾತ್ರಿ ಹೊತ್ತು ಹೆಚ್ಚಾಗಿ ಅವು ಜನರನ್ನ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಬೋದು. ಸೊ ಮೇನ್ ಅಂತಂದ್ರೆ ನೀರು ಸಂಗ್ರಹಣೆ ಕ್ರಮ ಸೂಕ್ತ ಇರದೇ ಹೋದರೆ ಅಥವಾ ಮಳೆ ನೀರು ತುಂಬಾ ದಿನ ಒಂದೇ ಜಾಗದಲ್ಲಿ ಸಂಗ್ರಹಣೆ ಆಗಿದ್ರೆ ಅವುಗಳಿಗೆ ವಾತಾವರಣ ಸಿಗೋದ್ರಿಂದ ಆ ಸೊಳ್ಳೆಗಳ ಹೆಚ್ಚಾಗೋದ್ರಿಂದ ಡೆಂಗು ಮಲೇರಿಯಾ ಹೆಚ್ಚಾಗುತ್ತೆ.
1: ಮೇಡಮ್, ನೀವು ಹೇಳಿದ್ರೆ ನೀರು, ಏಕೆಂದ್ರೆ ಶರೀರ ಶೇಕಡ 70% ನೀರೇ ಇದೆ, ಅಂತ ಸಂದರ್ಭದಲ್ಲಿ ನೀರಿನ ಸೇವನೆ ಬಹಳ ಮುಖ್ಯ. ನೀವು ಆರಂಭದಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದ್ರೆ ನೀರನ್ನ ಕುದಿಸಿ ಆರಿಸಿ ಸೇವಿಸಬೇಕು. ಹೇಗ್ ಕುದಿಸಬೇಕು ಅಂತ ಈ ಪ್ರಶ್ನೆ ಯಾಕೆ ಅಂದ್ರೆ, ನಾರ್ಮಲಿ ಜನ ಗ್ಯಾಸ್ ಮೇಲೆ ನೀರು ಇಡ್ತಾರೆ, ಸ್ವಲ್ಪ ಬಿಸಿ ಮಾಡಿ ಆವ ಗರಂ ಆಯ್ತಪ್ಪ ಆರಿಸಿ ಅದನ್ನೇ ಕುಡಿತಾರೆ. ಇದು ಕ್ರಮ ಕರೆಕ್ಟ್? ಅದ್ರ ಬಗ್ಗೆ ಹೇಳಿ, ಕರೆಕ್ಟ್ ಆಗಿ ಹೇಗಿರ್ಬೇಕು ಅಂತ.
0: ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಕುದಿ ಬರಬೇಕು
1: ನೋಡಿ,
0: ಜಸ್ಟ್ ಬಿಸಿ ಆಗ್ಬಾರ್ದು, ಕುದಿ ಬರಬೇಕು. ಅಂದಾಗ ಬಾಯ್ಲಿಂಗ್ ಟೆಂಪರೇಚರ್ ಅಂತ ಹೇಳ್ತೀವಿ, ಆ ಬಾಯ್ಲಿಂಗ್ ಟೆಂಪರೇಚರ್ ರೀಚ್ ಆದಾಗ ಅದರಲ್ಲಿ ಇರ್ತಕ್ಕಂತ ಕ್ರಿಮಿಗಳ ನಾಶ ಆಗುತ್ತೆ. ಜಸ್ಟ್ ಬಿಸಿ ಆಯ್ತಪ್ಪ ಸಾಕು, ನಾವು ಗ್ಯಾಸ್ ಸ್ವಲ್ಪ ಉಳಿಸ್ಬೇಕಪ್ಪ ಅಂತ ಅನ್ಕೊಂಡ್ ಮಾಡಿದ್ರೆ ಅದ್ ನೀವು ಬಿಸಿ ಮಾಡಿ ಕುಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಬಾಯ್ಲ್ ಆಗ್ತಾ ಇರ್ಬೇಕು ನೀರು, ಅಂತ ನೀರನ್ನೇ ಸೇವಿಸ್ಬೇಕು. ಆಮೇಲೆ ಇನ್ನು ಮುಖ್ಯವಾಗಿ ಸಿಂಪಲ್ ಆಗಿ ಅವರು ಆ ಕುದಿತಕ್ಕಂತ ನೀರದಲ್ಲಿ ದಿನಾಲು ಒಂದ್ 4-5 ತುಳಸಿ ದಳ ಹಾಕಿದ್ರೆ, ಪ್ರತಿ ಮನೆಯವರು ಅದನ್ನು ಕುಡಿದ್ರೆ ಅವರ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ, ಕೆಮ್ಮು ನೆಗಡಿ ಅಂತ ಕಾಯಿಲೆಗಳು ಬರೋದಿಲ್ಲ.
1: ಈ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸಬೇಕು ಅದರ ಬಗ್ಗೆ ಖಂಡಿತ ಡಿಸ್ಕಸ್ ಮಾಡೋಣ. ಅದರಗಿಂತ ಮುಂಚೆ ತಲೆನೋವು, ಗಂಟಲು ನೋವು, ಶೀತ, ನೆಗಡಿ ಬಗ್ಗೆ ಮಾತನಾಡಿದ್ವಿ, ಈ ಪಚನಕ್ರಿಯೆ ಅಂಡ್ ಜೀರ್ಣಕ್ರಿಯೆ, ಅದರಿಂದ ಬಹಳ ಮಳೆಗಾಲದಲ್ಲಿ ವಾಂತಿ ಭೇದಿನೂ ಜಾಸ್ತಿ, ಯಾಕೆ, ಹೇಗೆ ಅದನ್ನ ಏನ್ ಮಾಡ್ಬೋದು?
0: ಯಾಕೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಊಟ ಮಾಡಿದ್ದ ಸರಿಯಾಗಿ ಪಚನ ಆಗ್ಲೇಬೇಕು, ಪಚನ ಆದ್ರೇನೆ ಅದರಿಂದ ನಮ್ಗೆ ಶಕ್ತಿ ಬರುತ್ತೆ ಅಂತ ಹೇಳಿ. ಬಟ್ ಪಚನ ಆಗ್ಲಿಕ್ಕೆ ಮುಖ್ಯವಾದದ್ದು ಅಗ್ನಿ ಅಂತ ಹೇಳ್ತೀವಿ. ಸೊ ಅಗ್ನಿ ಈ ವಾತಾವರಣದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಪ್ಪ ಕಡಿಮೆ ಆಗುತ್ತೆ ಅಂತಂದ್ರೆ, ಅದಕ್ಕೂ ಕೂಡ ಈ ವಾತಾವರಣದಲ್ಲಿ ಹೆಚ್ಚಾದ ತೇವಾಂಶ, ವಾತಾವರಣದಲ್ಲಿ ಇರ್ತಕ್ಕಂತ ತಂಪು ಗುಣದಿಂದ ಅಗ್ನಿ ಕಡಿಮೆ ಆಗುತ್ತೆ ಅಥವಾ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ, ಜೀರ್ಣಶಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ನೀವು ಅತಿಯಾದ ಆಹಾರ ಸೇವನೆ ಅಥವಾ ಗುರು ಆಹಾರ ಸೇವನೆ. ಗುರು ಆಹಾರ ಸೇವನೆ ಅಂದ್ರೆ ಏನಪ್ಪ, ಈಗ ನಮ್ಗೆಲ್ರಿಗೂ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ಬೇಕಂತಂದ್ರೆ, ಹುಗ್ಗಿ ತಗೋರಿ, ಹೋಳಿಗೆ ತಗೋರಿ, ಪ್ರತಿ ಹಬ್ಬದ ಸಂದರ್ಭದಲ್ಲಿ ನಮ್ಮದು ಮುಖ್ಯವಾದ ಆಹಾರ ಅದು. ಸೊ ಇವೆಲ್ಲ ಅಗ್ನಿ ಅಥವಾ ನಮ್ಮ ಜೀರ್ಣಾಂಗಕ್ಕೆ ಪಚನ ಕ್ರಿಯೆಗೆ ಸಂಬಂಧಪಟ್ಟಾಗಿ ಸರಿಯಾಗಿ ಆಗೋದಿಲ್ಲ. ಅದು ಮಳೆಗಾಲದಲ್ಲಿ ತನ್ನಿಂತಾನೆ, ಮೀನ್ಸ್ ವಾತಾವರಣಕ್ಕೆ ಅನುಗುಣವಾಗಿ ಅಗ್ನಿಯಲ್ಲಿ ಚೂರು ಕಡಿಮೆ ಆಗುತ್ತೆ, ಅದರ ಶಕ್ತಿ ಕುಂದುತ್ತೆ. ಅಂತ ಸಂದರ್ಭದಲ್ಲಿ ಈ ತರ ಗುರು ಗುಣ ಇರತಕ್ಕಂತ ಆಹಾರ ಸೇವನೆ ಮಾಡಿದ್ರೆ ಅದು ಇನ್ನೂ ಹದಗೆಡುತ್ತೆ. ಅದು ಒಂದು. ಇನ್ನು ಜಂಕ್ ಫುಡ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಪಚನ ಶಕ್ತಿ ಅನ್ನೋದೇನಿದೆ ಅದು ಕಡಿಮೆ ಆಗಿದೆ, ಅಂತದ್ರಲ್ಲಿ ನೀವು ಜಂಕ್ ಫುಡ್ ಕೊಡೋದು, ಗುರು ಗುಣ ಇರತಕ್ಕಂತ ಆಹಾರಗಳ ಸೇವನೆ ಮಾಡೋದು, ಅದರಿಂದ ಜೀರ್ಣಾಂಗದ ಸಮಸ್ಯೆಗಳು ಉಂಟಾಗುತ್ತವೆ. ಸೊ ಯಾವಾಗ ಅದು ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ, ಆಹಾರ ಪಚನ ಸರಿಯಾಗೋದಿಲ್ಲ, ಆವಾಗ ದೇಹದ ಒಂದು ಕೆಲಸ ಏನಪ್ಪ ಅಂತ, ಯಾವುದು ಸರಿ ಇಲ್ಲ ಅಂದ್ರೆ ದೇವರು ಅದೇ ತರ ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಯಾವುದು ಸರಿ ಇಲ್ಲ ಅದನ್ನು ಹೊರಗೆ ಹಾಕಪ್ಪ ಅಂತ ಹೇಳಿ. ಸೊ ಯಾವ ತರ ಹೊರಗೆ ಹಾಕಬೇಕು, ಆಯ್ದರ್ ಅತಿಸಾರ ಅಥವಾ ವಾಂತಿ ರೂಪದಲ್ಲಿ ಹೊರಗಡೆ ಹೋಗುತ್ತೆ.
1: ಈಗ ಈ ಮಳೆಗಾಲದಲ್ಲಿ ಈ ಅಜೀರ್ಣದ ಬಗ್ಗೆ ನೀವು ಹೇಳಿದ್ರಿ, ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ, ಅಂತ ಸಂದರ್ಭದಲ್ಲಿ ಆಹಾರ ಮುಖ್ಯವಾಗುತ್ತೆ. ಯಾವ ರೀತಿ ಆಹಾರ ಮಳೆಗಾಲದಲ್ಲಿ ಇನ್ ಜನರಲ್ ಸೇವಿಸಬೇಕು?
0: ಸಾಮಾನ್ಯವಾಗಿ ಇನ್ ಜನರಲ್ ಅಂತ ಬಂದಾಗ ತಮ್ಮ ಮುಖ್ಯ ಪಾತ್ರ ಇರೋದು ಅಗ್ನಿದು. ಸೊ ಅಗ್ನಿ ಅನುಸಾರವಾಗಿ, ಅವರ ಜೀರ್ಣಶಕ್ತಿ ಅನುಸಾರವಾಗಿ ಆಹಾರ ಸೇವನೆ, ಇದು ಮೊದಲನೆಯದು. ಎರಡನೇದು ಲಘು ಆಹಾರ. ಲಘು ಆಹಾರ ಅಂತಂದ್ರೆ ಏನಪ್ಪ? ಲಘು ಆಹಾರ ಅಂತಂದ್ರೆ ನಾವು ಸೇವಿಸಿದ ಆಹಾರವು ಸರಿಯಾಗಿ ಜೀರ್ಣಕ್ರಿಯೆಗೆ ಒಳಪಡಬೇಕು. ಅದಕ್ಕೆ ನಿಮ್ಗೆ ಉದಾಹರಣೆಯಾಗಿ ಹೇಳ್ಬೇಕಂತಂದ್ರೆ ಬೇಯಿಸಿದ ಅಕ್ಕಿಯಿಂದ ಮಾಡಿದಕ್ಕಂತ ಕಿಚಡಿ ಆಗಿರಬಹುದು, ಅಥವಾ ಉಪ್ಪಿಟ್ಟು, ಸರ್ವೇ ಸಾಮಾನ್ಯವಾಗಿ ನಾವು ತಿಂಡಿಯಲ್ಲಿ ತಿಂತೀವಿ ಆ ಉಪ್ಪಿಟ್ಟು, ಅದನ್ನ ಈ ತರ ಮಾಡಬೇಕಾದ್ರೆ ಅದರಲ್ಲಿ ಜೀರಿಗೆಗಳನ್ನ ಒಂಚೂರು ಹೆಚ್ಚಾಗಿ ಉಪಯೋಗಿಸೋದು.

0: ಆ ಜೀರಿಗೆಗಳೆಲ್ಲ ನಮ್ಮ ಜೀರ್ಣಾಂಗಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಸೊ ಆ ತರದ ಆಹಾರಗಳನ್ನು ಸರಿಯಾದ ವೇಳೆಯಲ್ಲಿ ಆಹಾರ ಸೇವನೆ ಮಾಡಬೇಕು. ಹಸು ಆದ ವೇಳೆಯಲ್ಲೇನೆ ಆಹಾರ ಸೇವನೆ ಮಾಡೋದು. ಹಸು ಇಲ್ಲ ಅಂದ್ರೂ ಕೂಡ ಊಟದ ಟೈಮ್ ಆಗದೆ ಅನ್ಕೊಂಡು ಊಟ ಮಾಡಿದ್ರೆ ಜೀರ್ಣಾಂಗ ಶಕ್ತಿ ಮತ್ತೆ ಹದಗೆಡುತ್ತೆ. ಈ ತರದ ಸಿಂಪಲ್ ಸಿಂಪಲ್ ಅವರು ಫಾಲೋ ಮಾಡಿದ್ರೆ ಅವರು ತಮ್ಮ ಜೀರ್ಣಾಂಗ ಶಕ್ತಿಯನ್ನು ಸರಿಯಾಗಿ ಕಾಪಾಡಿಕೊಳ್ಬಹುದು.
1: ಡಾಕ್ಟರ್ ಮೇಡಮ್, ನೀವು ಉಪ್ಪಿಟ್ಟು ಉಪ್ಪಿಟ್ಟಿನಲ್ಲಿ ಜೀರಿಗೆ ಬಗ್ಗೆ ಹೇಳಿದ್ರು, ಈಗ ಜೀರಿಗೆ ಪಚನ ಶಕ್ತಿ ಹೆಚ್ಚು ಮಾಡುತ್ತೆ. ಈಗ ಅಡುಗೆ ಮನೆಯಲ್ಲಿ ನಾನು ಹೋದಾಗ ಅಡುಗೆ ಮನೆಯಲ್ಲಿ ಇರೋ ಔಷಧಿಗಳು, ಇದನ್ನ ನಾನು ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ, ಆದ್ರೆ ವೈದ್ಯರಾದ ನೀವು ಆಯುರ್ವೇದದಲ್ಲಿ ಇದಾಗಿದ್ರೆ ಯಾವೆಲ್ಲ ಇದೆ? ಜೀರಿಗೆ ಆದ್ರೂ ಆಯ್ತು, ಮುಂದೆ ಯಾವೆಲ್ಲ ಇದೆ?
0: ಅಡುಗೆ ಮನೆ ಹೋಗಿ ನೀವು ನಿಮ್ಮ ಮಸಾಲೆ ಡಬ್ಬ ಅಂತ ಹೇಳ್ತೀವಲ್ಲ ನಾವು ಮಂಜುನಾಥವ್ರೆ, ಆ ಮಸಾಲೆ ಡಬ್ಬ ಓಪನ್ ಮಾಡಿದಾಗ ಸಿಗತಕ್ಕಂತ ಎಲ್ಲ ಮಸಾಲೆ ಪದಾರ್ಥಗಳು, ಅಂದ್ರೆ ಅರಿಶಿನ ಆಗಿರ್ಬಹುದು, ಜೀರಿಗೆ ಆಗಿರ್ಬಹುದು, ಇಂಗು, ಮೆಣಸು, ಲವಂಗ, ದಾಲ್ಚಿನಿ, ಇವೆಲ್ಲವೂ ನಮ್ಮ ಜೀರ್ಣಾಂಗಕ್ಕೆ ಹೊಂದುತ್ತವೆ. ಅಂದ್ರೆ ಜೀರ್ಣಾಂಗ ಶಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತವೆ. ಆದರೆ ಇವುಗಳ ಪ್ರಮಾಣ, ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ. ಪಿತ್ತ ಪ್ರಕೃತಿಯವರಿಗಾದ್ರೆ ಚೂರು ಕಷ್ಟ ಆಗುತ್ತೆ. ಯಾವ್ದರಿಂದ ಕಷ್ಟ ಆಗುತ್ತೆ? ಕರಿ ಮೆಣಸು ಅವರಿಗೆ ಒಗ್ಗೋದಿಲ್ಲ. ಸೊ ಈ ಇದರ ಸಂಪೂರ್ಣ ಮಾಹಿತಿ ಅವರು ಪಡಿಬೇಕಂತಂದ್ರೆ ಸೂಕ್ತ ಆಯುರ್ವೇದ ತಜ್ಞರಿಂದ ಅದರ ಮಾಹಿತಿಯನ್ನು ಪಡೆದುಕೊಂಡು ಯೂಸ್ ಮಾಡಬೇಕು. ಸೊ ಅದಕ್ಕೆ ಸಂಪೂರ್ಣ ಮಾಹಿತಿ ಬೇಕಂತಂದ್ರೆ ನಮ್ ಕೇಳಿ ಆಯುರ್ವೇದ ಹಾಸ್ಪಿಟಲ್ ಬರಬೇಕು. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸ್ವಸ್ಥವೃತ್ತ ವಿಭಾಗವೂ ಇದೆ. ಅವರು ಇದರ ಆಹಾರ ಪದ್ಧತಿಗೆ ಸರಿಯಾದ ಕ್ರಮನೂ ನೀಡ್ತಾರೆ. ಆಮೇಲೆ ನಾವು ಈ ರೆಸ್ಪಿರೇಟರಿ ಡಿಸಾರ್ಡರ್ ಏನ್ ಮಾತಾಡಿದ್ವಿ ಅಲ್ಲ ಮಂಜುನಾಥ್ ಅವರೇ, ಶೀತ, ಕೆಮ್ಮು, ಗಂಟಲು, ಅದಕ್ಕೆ ಆದ ಸ್ಪೆಷಾಲಿಟಿ ಒಪಿಡಿ, ರೆಸ್ಪಿರೇಟರಿ ಒಪಿಡಿ ಅಂತಾನೆ ಇದೆ. ಅಲ್ಲೂ ಕೂಡ ಅವರು ಬಂದು ಸರಿಯಾದ ಮಾಹಿತಿಯನ್ನು ತಗೊಳ್ಬಹುದು.
1: ಉತ್ತಮ. ದೇಹದ ರೋಗದಿಂದ, ಅಂದ್ರೆ ಮಳೆಗಾಲದಲ್ಲಿ ಎಸ್ಪೆಷಲಿ ಈಗ ಅದೇ ಟಾಪಿಕ್, ದೂರವಿಡಲು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲು ಏನ್ ಮಾಡ್ಬೇಕು ಅದ್ ಪ್ರಶ್ನೆ.
0: ರೋಗ ನಿರೋಧಕ ಶಕ್ತಿ ಇದು ತುಂಬಾ ಮುಖ್ಯ ಅಲ್ವಾ. ಸೊ ನೀವು ಚೆನ್ನಾಗಿದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ ದೇಹದ ಶಕ್ತಿನೇ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೋಬಲ ಇದೆ, ಪರವಾಗಿಲ್ಲ, ಮನೋಬಲ ಹೆಚ್ಚಿದ್ರೂ ಕೂಡ ಮನುಷ್ಯ ಹೋರಾಡಬಹುದು. ಅದ್ರ ಜೊತೆಗೆ ಆ ಮನೋಬಲನೂ ಈ ರೋಗ ನಿರೋಧಕ ಶಕ್ತಿಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಮನೋಬಲ ಇದ್ದದ್ದು ಮಾನಸಿಕ ಇದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಇನ್ನು ಶರೀರದ ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ, ಬೆಳಿಗ್ಗೆ ದಿನಾಲು ಲಘು ವ್ಯಾಯಾಮ ಎಲ್ಲರೂ ಕಂಪಲ್ಸರಿ ಮಾಡ್ಲೇಬೇಕಂತ ಹೇಳ್ಬಹುದು. ಮಳೆಗಾಲದಲ್ಲಿ ಇದಂತೂ ಕಂಪಲ್ಸರಿ ಲಘು ವ್ಯಾಯಾಮ, ತಮ್ಮ ಶಕ್ತಿಯನ್ನು ಮೀರಿ ಜಾಸ್ತಿ ಮಾಡಬಾರ್ದು. ಒಂದು, ದೆನ್ ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿಯ ಸೇವನೆ. ಈ ಮುಂಚೆ ಏನ್ ಹೇಳಿದ್ವಿ ನಾವು, ಅದು ಆಹಾರ ಪದ್ಧತಿಯ ಸೇವನೆ ಕ್ರಮ ಫಾಲೋ ಮಾಡಬೇಕು. ತಮ್ಮ ದೇಹದ ಸೌಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸೊ ಈ ಎಲ್ಲ ಆಹಾರ ಕ್ರಮಗಳಿಂದ ಅವ್ರು ರೋಗ ನಿರೋಧಕ ಆಹಾರ ಪದ್ಧತಿ ಆಗಿರ್ಬೋದು. ವಿಹಾರ ಪದ್ಧತಿ ಅಂತಂದ್ರೆ, ಮಳೆಗಾಲದಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ನೋಡ್ಕೊಂಡು ಓಡಾಡ್ಬೇಕು. ನೋಡ್ಕೊಂಡು ಅಂದ್ರೆ ಮಳೆಗಾಲ ನೀರಲ್ಲಿರ್ತಕ್ಕಂತ ಇವು ತೊಟ್ಟಿಗಳಾಗಿರ್ಬೋದು, ಅದರಲ್ಲಿ ಹೋಗೋದನ್ನ, ಅಥವಾ ನೀರು ಮಳೆಗಾಲದಲ್ಲಿ ಓಡಾಡೋದನ್ನು, ಅಥವಾ ಡೈರೆಕ್ಟ್ ಏನ್ ಹೇಳ್ತೀವಿ ನಾವು, ತಂಪಾದ ಗಾಳಿ, ತಂಪಾದ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ಬಾರ್ದು ಅವರು. ಸೊ ಈ ತರ ವಿಹಾರ ಪದ್ಧತಿ ಅಂತ ನಾವು ಹೇಳ್ಬೋದು. ಅದಲ್ಲದೆ ರಸಾಯನಗಳಂತ ಬರ್ತವೆ ಆಯುರ್ವೇದದಲ್ಲಿ. ಸೊ ಆ ರಸಾಯನಗಳ ಸೇವನೆಯಿಂದ ಅವರು ತಮ್ಮ ಶರೀರದ ಆರೋಗ್ಯ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು.
1: ಬಹಳ ಉತ್ತಮವಾಗಿ ಹೇಳಿದ್ರಿ. ಅಲ್ಲೇ ಒಂದು ಪಾಯಿಂಟ್ ಏನಂದ್ರೆ, ಮಕ್ಕಳಿಗೆ ಈಗ ಮಕ್ಕಳು ಅವ್ರದೇ ಆದ ಒಂದು ಎನ್ವೈರನ್ಮೆಂಟ್ ನಲ್ಲಿ ಇರ್ತಾರೆ, ಅವರಿಗೆ ಇದು ಮಾಡು ಅಂದ್ರೆ ಮಾಡುದಿಲ್ಲ, ಅದನ್ನ ಬಿಟ್ಟು ಬೇರೆದೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಯಾವ ರೀತಿ ಕಾಳಜಿ ವಹಿಸಬಹುದು ಅದರ ಬಗ್ಗೆ ತಿಳಿಸಿ.
0: ಮಕ್ಕಳು ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಹೆಚ್ಚಾಗಿ ಕಾಳಜಿ ವಹಿಸ್ತಾರೆ. ಆದರೆ ಮಕ್ಕಳು ಹಠ ಹಿಡಿತಾರೆ ಅಂತ ಹೇಳಿ, ಇಲ್ಲಮ್ಮ ನಾನು ಮಳೆಯಲ್ಲಿ ಹೊರಗೆ ಹೋಗ್ಬೇಕು, ನಾನು ಆಟ ಆಡಬೇಕು. ಸೊ ಅವ್ರಿಗೆ ಅದನ್ನ ಸರಿಯಾಗಿ ಉದಾಹರಣೆ ಮುಖಾಂತರ ಮುಖ್ಯವಾಗಿ ತಿಳಿಸ್ಕೊಡ್ಬೇಕು. ಇಲ್ಲ, ಈ ತರ ನೀರು ನಿಂತಿರುತ್ತೆ, ಆ ನೀರಲ್ಲಿ ಸೊಳ್ಳೆಗಳಿರುತ್ತೆ, ಆ ಸೊಳ್ಳೆ ಕಚ್ಚೋದ್ರಿಂದ ಈ ತರ ಮಲೇರಿಯಾ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಜ್ವರ ಬರುತ್ತೆ, ಹೀಗ್ ಬಂತಂದ್ರೆ ನಿಮ್ ಸ್ಕೂಲ್ ತಪ್ಪುತ್ತೆ. ಸೊ ಅದಕ್ಕೆ ಆ ತರ ಎಲ್ಲ ಮಾಡಬಾರ್ದು. ಒಂದು, ಅವ್ರ ಸ್ವಚ್ಛತೆಯನ್ನು ಕೂಡ ನಾವು ನಿಗಾ ವಹಿಸ್ಬೇಕು. ಆಮೇಲೆ ತೇವಾಂಶ, ಮಳೆ ಇರೋದ್ರಿಂದ ಬಟ್ಟೆ ಒಣಗೋದಿಲ್ಲ. ಸೊ ಸರಿಯಾದ ಬಟ್ಟೆಗಳನ್ನು ಕೂಡ ಅವ್ರಿಗೆ ನಾವು ಹಾಕೋದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸ್ಕೂಲ್ ಅಂತೂ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಸ್ಕೂಲ್ ಬ್ಯಾಗ್ಗಳು ಒದ್ದೆ ಆಗಿರ್ಬೋದು, ಅಥವಾ ಅವ್ರ ಶೂಸ್ ಒದ್ದೆ ಆಗಿರ್ಬೋದು, ಅವ್ರ ಸಾಕ್ಸ್ಗಳು ಒದ್ದೆ ಆಗಿರ್ಬೋದು. ಸೊ ಅದನ್ನೆಲ್ಲ ಮೊದಲನೆಯದಾಗಿ ಹಾಕ್ಬಾರ್ದು, ಮೀನ್ಸ್ ಸರಿಯಾಗಿ ಒಣಗಿಸಿ ಬಿಟ್ಟು ಹಾಕ್ಬೇಕು. ಆಮೇಲೆ ಬಿಸಿನೀರನ್ನು ಕುಡಿಲಿಕ್ಕೆ ಕೊಡ್ಬೇಕು, ಮೀನ್ಸ್ ಅವ್ರ ಏನು ವಾಟರ್ ಬಾಟಲ್ ಅಂತ ಹೇಳ್ತೇವೆ ಅದರಲ್ಲಿ ಕುದಿಸಿ ಆರಿಸಿ ಬಿಟ್ಟಂತ ನೀರನ್ನೇ ಹಾಕಿ ಕೊಟ್ಟು ಕಳಿಸ್ಬೇಕು. ಶಾಲೆಯಲ್ಲಿ ಬೇರೆ ನೀರನ್ನು ಕುಡಿಬೇಡಿ ಅಂತ ಅವ್ರಿಗೆ ಜ್ಞಾನ ಮುಟ್ಟಿಸ್ಬೇಕು ನಾವು. ಈ ತರ ಚಿಕ್ಕ ಪುಟ್ಟ ಸಲಹೆಗಳೊಂದಿಗೆ ಅವರ ಜ್ಞಾನವನ್ನು ಹೆಚ್ಚಿಸಬೇಕು. ಅವ್ರಿಗೂ ಕೂಡ ಲಘುವಾದ ಆಹಾರ, ಲಘು ವ್ಯಾಯಾಮ ಇವಾಗಲೇ ಹೇಳ್ಕೊಡ್ಬೇಕು. ಸೊ ಇದರಿಂದ ಅವರ ಆರೋಗ್ಯವನ್ನು ನಾವು ಕಾಪಾಡಬಹುದು. ಅವ್ರಿಗೂ ಕೂಡ ನೀವು ತುಳಸಿ ಕಷಾಯ, ಶುಂಠಿ ಕಷಾಯ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂತಂದ್ರೆ ಒಂದು 20 ml ಅಥವಾ 30 ml ದಿನಾಲು ಬೆಳಗ್ಗೆ ಕೊಟ್ರೆ ಅವರು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
1: ಮೇಡಮ್, ತಮ್ಮ ಉತ್ತರದಲ್ಲಿ ವ್ಯಾಯಾಮದ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ವ್ಯಾಯಾಮ ಅಂತ ಬಂದ ತಕ್ಷಣ ಕೆಲವೊಬ್ರು ವಾಕಿಂಗು, ರನ್ನಿಂಗು, ಈಜು, ಜಿಮ್ಮು ಅಂತ ಹೇಳ್ತಾರೆ. ಆದ್ರೆ ಮಳೆಗಾಲದಲ್ಲಿ ಅದೇ ಒಂದು ಕಾರಣ ತಗೊಂಡು ಇವತ್ ಮಿಸ್ ಅಂತ, ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು ಅದನ್ನ ಹೇಳ್ಬಹುದು?
0: ಅದೇ ನಾನು ಹೇಳ್ದಲ್ಲ, ಮಳೆಗಾಲದಲ್ಲಿ ತಂಪಾದ ವಾತಾವರಣಕ್ಕೆ ಮೊದಲನೇದಾಗಿ ಎಕ್ಸ್ಪೋಸ್ ಆಗಬಾರ್ದು. ಅಂತ ಸಂದರ್ಭದಲ್ಲಿ ನೀವು ವಾಕಿಂಗ್ ಆಗ್ಲಿ ಇದಾಗ್ಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನೀವು ಮನೆಯಲ್ಲೇನೆ ನಿಮ್ಮ ಹಾಲ್ ಆಗಿರ್ಬಹುದು, ಇದಾಗಿರ್ಬಹುದು, ಅಲ್ಲೇ ನೀವು ವಾಕಿಂಗ್ ಮಾಡಬಹುದು. ಪ್ರಾಣಾಯಾಮ ಅಂದ್ರೆ ಅನುಲೋಮ ವಿಲೋಮ ಮಾಡಿರಬಹುದು, ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಪ್ರತಿಯೊಂದು ಸಂದಗಳನ್ನ ಲೂಸ್ ಮಾಡ್ತಕ್ಕಂತ ಸ್ಪೆಸಿಫಿಕ್ ಎಕ್ಸಸೈಸ್ ಗಳಿರುತ್ತೆ, ಅದನ್ನೆಲ್ಲ ಅವರು ಮಾಡಬಹುದು.
1: ಈಗ ಏಕೆಂದ್ರೆ ಈಗ ಈ ಸ್ಪೆಸಿಫಿಕ್ ಆಗಿ ಮಳೆಗಾಲದಲ್ಲಿ ಅಂತ ಏನಾದ್ರೂ ವ್ಯಾಯಾಮ ಇದೆ?
0: ಸ್ಪೆಸಿಫಿಕ್ ಅಂತೇನಿಲ್ಲ, ದಿನಾಲು ಮಾಡ್ತಕ್ಕಂತ ವ್ಯಾಯಾಮಗಳೇ ಕೂಡ ಅದನ್ನೇ ಪ್ರಮಾಣ ಕಡಿಮೆ ಆಗಿರ್ಬೇಕು, ಅತಿಯಾಗಿರಬಾರ್ದು ಅಷ್ಟೇ.
1: ಈಗ ಸಾಮ್ರಾಣಿ ಮತ್ತು ಧೂಪವನ್ನ ಹಚ್ಚುವುದು ಆಯುರ್ವೇದದಲ್ಲಿ ಏಕೆ ಮುಖ್ಯ, ಅದು ಮಳೆಗಾಲದಲ್ಲಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಇದು ಆಯುರ್ವೇದದಲ್ಲಿ ಹೇಳಿದರೆ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಇದು ಸಾಂಬ್ರಾಣಿಗೆ ಅದರದೇ ಆದ ಮಹತ್ವವಿದೆ. ಅದರದೇ ಆದ ಮಹತ್ವ ಯಾಕಿದೆಯಪ್ಪ ಅಂತಂದ್ರೆ ಮುಖ್ಯವಾಗಿ ಸಾಂಬ್ರಾಣಿ ಆಗಿರ್ಬೋದು. ಈ ಸಾಂಬ್ರಾಣಿಯಲ್ಲಿ ಏನಿರುತ್ತೆ, ಸಾಂಬ್ರಾಣಿ ಜೊತೆಗೆ ಗುಗ್ಗುಳು, ಬೇವು, ಕೆಲವೊಬ್ರು ಲವಂಗ ಅಥವಾ ಈ ಬೇರೆ ಬೇರೆ ಅರಗು ಅಂತ ಹೇಳಿ ಎಲ್ಲ ಹೇಳ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿ ಸಾಂಬ್ರಾಣಿಯನ್ನು ಹಾಕ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ವಾತಾವರಣ ಶುದ್ಧ ಆಗುತ್ತೆ. ಸೊ ಈ ಮಳೆಗಾಲದಲ್ಲಿ ವಾತಾವರಣ ಕೂಡ ಕಲುಷಿತಗೊಂಡಿರುತ್ತೆ. ಸೊ ಅದು ಇನ್ನೊಂದು, ವಾತಾವರಣದಲ್ಲಿರ್ತಕ್ಕಂತ ತೇವಾಂಶ ತಂಪನ್ನು ಇದು ತೆಗೆದುಹಾಕುತ್ತೆ. ಒಂದು ಸಾಂಬ್ರಾಣಿಯಲ್ಲಿರ್ತಕ್ಕಂತ ಸುಹಾಸನೆ ಮನಸ್ಸಿಗೆ ಮುದ ನೀಡುತ್ತೆ. ಸೊ ಮನಬಲ ಹೆಚ್ಚುತ್ತೆ. ಒಂದು ಅಂದ್ರೆ ಶುಷ್ಕತೆ ವಾತಾವರಣದಲ್ಲಿ ಉಂಟಾಗುತ್ತೆ. ಸೊ ಅದಕ್ಕೆ ಸಾಂಬ್ರಾಣಿ ಹಾಕೋದು ಒಳ್ಳೇದು, ದಿನಾಲು ಹಾಕಿದ್ರೆ ಅಂತ ತುಂಬಾ ಒಳ್ಳೇದು.
1: ಖಂಡಿತ. ವಿವಿಧ ರೋಗಗಳ ಬಗ್ಗೆ ಮಾತನಾಡಿದ್ವಿ, ಶೀತ, ನೆಗಡಿ, ಕೆಮ್ಮು, ಗಂಟಲು ನೋವು, ಬೇದಿ. ಚರ್ಮದ ಬಗ್ಗೆ ಮಾತನಾಡೋಣ. ಮಳೆಗಾಲದಲ್ಲಿ ಯಾವೆಲ್ಲ ಚರ್ಮದ ಸಮಸ್ಯೆಗಳು ಬರ್ತವೆ, ಅದನ್ನ ಹೇಗೆ ತಡೆಗಟ್ಟಬಹುದು?
0: ಮಳೆಗಾಲ ಚರ್ಮ ಅಂದ ತಕ್ಷಣ ಈ ವಾತಾವರಣ ನಮ್ಮ ಅಂಗಗಳಲ್ಲಿ ಮೊದಲನೆಯದಾಗಿ ಅಂದ್ರೆ ಕಾಂಟ್ಯಾಕ್ಟ್ ಬರೋದು, ಎಕ್ಸ್ಪೋಸ್ ಆಗೋದಂತಂದ್ರೆ ಚರ್ಮ. ಸೊ ಅದಕ್ಕೆ ಮಳೆಗಾಲದಲ್ಲಿ ಕೂಡ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸೊ ಯಾಕಂತಂದ್ರೆ ಮಳೆಗಾಲದಲ್ಲಿ ನಾವು ಎಲ್ರಿಗೂ ಅವ್ರದೇ ಆದಂತ ಒಂದು ಆಸೆ ಎಲ್ಲ ಇರುತ್ತೆ, ಬಟ್ಟೆ ಕನ್ಸರ್ನ್ ಆಗಿ. ಓಕೆ, ಸೊ ಅದ್ರ ಮುಖಾಂತರನೇ ಅವ್ರು ತಮ್ಮ ಚರ್ಮವನ್ನ ಕಾಪಾಡ್ಕೊಳ್ತಿರ್ತಾರೆ. ಸೊ ಇಂತ ಸಂದರ್ಭದಲ್ಲಿ ಅವರು ಮಳೆಗಾಲದಲ್ಲಿ ಶುದ್ಧವಾದಂತ ಸರಿಯಾಗಿ ಒಣಗಿದಂತ ಬಟ್ಟೆಗಳನ್ನ ಹಾಕೋಬೇಕು. ಹಾಕೊಲ್ದೆ ಹೋದರೆ ಅಂತ ಮುಖ್ಯವಾಗಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಅಥವಾ ಕೆರೆತ, ಚರ್ಮದ ಕೆರೆತ ರೋಗಗಳು ಹೆಚ್ಚಾಗುತ್ತೆ. ಆಮೇಲೆ ಇದು ಚರ್ಮದ ತುರಿತ, ಅದರ ಜೊತೆಗೆ ಡ್ಯಾಂಡ್ರಫ್ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ದಿನಾಲು ಋತು ಸ್ನಾನ ಮೀನ್ಸ್ ಬೆಚ್ಚಗಿನ ಉಗುರು ಬೆಚ್ಚಗಿನ ನೀರಿನಲ್ಲಿ ಬಿಸಿಯಾದ ನೀರಿನಲ್ಲಿ ಸ್ನಾನ ಮಾಡೋದು, ಆಮೇಲೆ ಸ್ನಾನ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಅರಿಶಿನಗಳನ್ನ ಹಾಕಿ ದಿನಾಲು ಸ್ನಾನ ಮಾಡೋದ್ರಿಂದ ಅವರು ತಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು.
1: ಮೇಡಮ್, ತಮ್ಮ ಉತ್ತರದಲ್ಲಿ ಆರಂಭದಲ್ಲಿ ಋತುಚರ್ಯ ಅಥವಾ ದಿನಚರ್ಯದ ಬಗ್ಗೆ ಹೇಳಿದ್ರೆ, ಒಂದು ಐಡಿಯಲ್ ದಿನಚರ್ಯ ಇದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟ್ ಜನರಿಗೆ ಬಂತು, ಯಾಕೆಂದ್ರೆ ಅಲ್ಲಿ ಎಲ್ಲಾ ಆನ್ಸರ್ಸ್ ಇದೆ, ಎಲ್ಲಾ ರೋಗಗಳಿಗೆ ಒಂದು ಇದಿದೆ ಅಂತ, ಪರಿಹಾರ ಇದೆ ಅಂತ. ಸಂದರ್ಭದಲ್ಲಿ ಐಡಿಯಲ್ ದಿನಚರ್ಯ ಹೇಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟು ಹಾಳಾಗಿದೆ, ಆ ದಿನಚರ್ಯ ಹಾಳಾಗಿರುವ ಕಾರಣದಿಂದ ಲೈಫ್ ಸ್ಟೈಲ್ ಡಿಸಾರ್ಡರ್, ಜೀವನ ಶೈಲಿಯಿಂದ ಆಗೋ ರೋಗಗಳು ಬಹಳಷ್ಟು ಜಾಸ್ತಿ ಆಗಿದೆ, ಅಂತ ಸಂದರ್ಭದಲ್ಲಿ ದಿನಚರ್ಯ ಎಷ್ಟು ಮುಖ್ಯ ಅಂಡ್ ಹೇಗಿರಬೇಕು ದಿನಚರ್ಯ, ಅದರ ಬಗ್ಗೆ?
0: ಆಯುರ್ವೇದದಲ್ಲಿ ಬರೀ ದಿನಚರ್ಯ ಋತುಚರ್ಯ ಅಷ್ಟೇ ಇಲ್ಲ, ಈವನ್ ರಾತ್ರಿಚರ್ಯನು ಹೇಳಿದ್ದಾರೆ. ರಾತ್ರಿಚರ್ಯ ಹಾಗೂ ಇದೆ, ಋತುಚರ್ಯ ದಿನಚರ್ಯ. ಋತುಚರ್ಯ ಅಂತಂದ್ರೆ ನಮ್ಗೆ ಗೊತ್ತು, ಋತುಗಳು, ವರ್ಷ ಋತು, ಅದು ಆ ಋತು ಅಂತ, ಆ ಋತುಗನುಸಾರವಾಗಿ ಹೇಳಿದ್ದಾರೆ. ದಿನಚರ್ಯ ಅಂತಂದ್ರೆ ದಿನಾಲು ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಕ್ಕಂತಹ ವಿಧಾನಗಳು. ಸೊ ಋತುಚರ ಈ ವರ್ಷ ಋತು, ನಾ ಹೇಳಿದ ಹಾಗೆ ವರ್ಷ ಋತುದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ. ಸೊ ತಂಪಾದ ವಾತಾವರಣ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಎಕ್ಸ್ಪೋಸ್ ಆಗಬಾರ್ದು. ಅದೇ ಮುಂಚೆ ಏನೇನ್ ಮಾತಾಡಿದ್ವಿ ಅಲ್ಲ, ಅದನ್ನೇ ಆಹಾರ ಪದ್ಧತಿ ವಿಹಾರ ಪದ್ಧತಿಗಳಾಗಿ ವಿಂಗಡಿಸಿದ್ದಾರೆ. ಸೊ ಆಹಾರ ಪದ್ಧತಿ ಅಂತಂದ್ರೆ ಲಘು ಆಹಾರ ಆಗಿರ್ಬೇಕು, ಬಿಸಿ ಬಿಸಿಯಾದ ಆಹಾರ ಆಗಿರ್ಬೇಕು, ತಂಪಾದ ಆಹಾರ ಪದ್ಧತಿಯನ್ನ ಸೇವನೆಯ ಪದ್ಧತಿಯನ್ನು ನಿಲ್ಲಿಸಬೇಕು. ಈ ತರಹದ ಆಹಾರ ವಿಹಾರ ಪದ್ಧತಿ ಅಂತ ಬಂದ್ರೆ ಮಳೆಗಾಲದಲ್ಲಿ ಹೊರಗಡೆ ಜಾಸ್ತಿ ಓಡಾಡಬಾರ್ದು, ಜನ ಜಾಸ್ತಿ ಇರ್ತಕ್ಕಂತ ಪ್ರದೇಶಗಳಲ್ಲಿ ಹೋಗಬಾರ್ದು, ಯಾಕಂದ್ರೆ ಈ ಕೆಮ್ಮು, ನೆಗಡಿ, ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರೋದ್ರಿಂದ ಅದು ಒಬ್ಬರಿಗೊಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವಾಗ ಮಾಸ್ಕ್ ಏನ್ ಕೋವಿಡ್ ಅಲ್ಲಿ ಜಾಸ್ತಿ ಐತಲ್ಲ, ಅದನ್ನ ಇವಾಗ ಮಳೆಗಾಲದಲ್ಲಿ ಫಾಲೋ ಮಾಡೋದು ತುಂಬಾ ಮುಖ್ಯವಾದದ್ದು. ಸೊ ಈ ತರ ಇನ್ನೂ ಮುಕ್ತಾರವಾಗಿ ಬೇಕಂತಂದ್ರೆ ಅವರು ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆಗೆ ಬಂದ್ರೆ ಅವ್ರಿಗೆ ದಿನಚರ್ಯ ಏನು, ಯಾವ ತರ ಫಾಲೋ ಮಾಡಬೇಕು, ಇವನ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಸೊ ಅದ್ರ ಬಗ್ಗೆ ಅವರು ಬಂದು ವಿಸ್ತಾರವಾಗಿ ಅದನ್ನು ತಿಳ್ಕೊಬಹುದು. ನಾನು ರಾತ್ರಿಚರ್ಯ ಅಂತ ಹೇಳಿದೆ. ಓಕೆ. ರಾತ್ರಿ ಚರೆ ಯಾಕೆ ಹೇಳ್ದೇಪ ಅಂತಂದ್ರೆ ನೀವೇ ಹೇಳಿದ್ರಿ, ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ ಅಂತ ಹೇಳಿ. ಇವಾಗೆಲ್ಲ ಮುಂಚೆ ಎಲ್ಲ ಹೆಂಗ್ರೆ 10 ಗಂಟೆಗೆ ಎಲ್ಲರೂ ಮಲಗ್ತಾ ಇದ್ರು, ಇವಾಗ ಹಂಗಲ್ಲ, 10 ಗಂಟೆ ಮೇಲೆ ಎಲ್ಲರದು ಊಟ ಸ್ಟಾರ್ಟ್ ಆಗುತ್ತೆ. ಊಟ ಸ್ಟಾರ್ಟ್ ಆಗಿ ಆಮೇಲೆ ಅವ್ರು ಮಲಗೋದು 12 ಆಗುತ್ತೆ, ಊಟ ಆದ ತಕ್ಷಣ ಮಲಗ್ತಾರೆ. ಸೊ ಊಟ ಮಾಡಿದಂತ ಊಟ ಪಚನ ಆಗ್ಲಿಕ್ಕೆ ಅಲ್ಲಿ ವೇಳೆನೇ ಇಲ್ಲ, ಊಟ ಮಾಡಿದ ತಕ್ಷಣ ಮಲಗ್ಬಿಡುದು. ಸೊ ಮಾಡಿದಂತ ಊಟ ಏನಿದೆ ಸರಿಯಾಗಿ ಪಚನ ಆಗೋದಿಲ್ಲ. ಬೆಳಗ್ಗೆ ಏಳೋದು ಯಾವಾಗ, ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮಲ್ಲಿ ಹೇಳಿ ಅಂತ ಹೇಳಿದ್ದಾರೆ, ಸೂರ್ಯೋದಯಕ್ಕಿಂತ ಜಸ್ಟ್ ಮುಂಚೆ ನೀವು ಎದ್ದೇಳ್ಬೇಕು ಅಂತೇಳಿ. ಇವರು ಸೂರ್ಯ ಮಧ್ಯಾಹ್ನ ನೆತ್ತೆ ಮೇಲೆ ಬಂದ ಮೇಲೆ ಹೇಳ್ತಾರೆ. ಸೊ ಆಹಾರ ಕ್ರಮ ಆಯ್ತು, ಜೀರ್ಣ ಕ್ರಮ ಆಯ್ತು, ಎಲ್ಲವೂ ಉಲ್ಟಾ ಆಗಿ ಇದೆ ಇಲ್ಲಿ. ಸೊ ಅದರಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅನ್ನೋದು ನಮ್ಮ ಈ ಜಗತ್ತಿನಲ್ಲಿ ಅನ್ಬೋದು, ಅಥವಾ ನಮ್ಮ ಈ ಜನತೆಯಲ್ಲಿ ಲಗ್ಗೆ ಇಡ್ತಾ ಇದೆ ಅದು.
1: ರಾತ್ರಿಚರ್ಯದ ಬಗ್ಗೆ ನೀವು ಹೇಳಿದ್ರಿ, ನಾನು ಮೊನ್ನೆ ತಾನೇ ಓದಿದೆ, ಅತಿ ಶೀಘ್ರದಲ್ಲಿ ಆಯುರ್ವೇದದಲ್ಲಿ ಆಹಾರ ಸೇವಿಸಬೇಕು, ರಾತ್ರಿ ಆಹಾರ. ಸನ್ಸೆಟ್ ಕಿತ ಅಂದ್ರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಅಥವಾ ಸೂರ್ಯಾಸ್ತ ಆದ ಅರ್ಧ ತಾಸಿನಲ್ಲಿ ಆಹಾರ ಸೇವನೆ ಮಾಡ್ಕೋಬೇಕು ಅಂತ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಯಾಕೆ ಆತರ ಹೇಳ್ತಾರೆ, ಇನ್ನೊಂದು ಮುಂಜಾನೆ ನೀವು ಜೈನ ಮುನಿಗಳಾಗಿರ್ಬೋದು ಅಥವಾ ಜೈನ ಸಂಪ್ರದಾಯದಲ್ಲಿ ವಾಸ ಅಂತ ಕರೀತಾರೆ, ಈ ಸೈಡ್ ಉತ್ತರ ಕನ್ನಡದವ್ರು ಗೊತ್ತಿರಬೇಕು, ವಾಸ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಯಾಕಪ್ಪ, ಅಥವಾ ಈಗ ನೀವೇನ್ ಹೇಳಿದ್ರಿ ಸೂರ್ಯಾಸ್ತ ಆದ ತಕ್ಷಣ ಮಾಡ್ಬೇಕು ಆಮೇಲೆ ಮಲಗೋದ್ರೊಳಗೆ ಈ ತರ ಅಂತ ಹೇಳಿ, ಯಾಕಂತಂದ್ರೆ ಅದರ ಹಿಂದಿರ್ತಕ್ಕಂತ ವೈಜ್ಞಾನಿಕ ಕಾರಣ ಏನಂದ್ರೆ, ನೀವು ಬೇಗ ಆಹಾರ ಸೇವನೆ ಮಾಡಿದ್ರೆ ನೀವು ಮಲಗೋದು ಒಂದು 9-10 ಗಂಟೆ ಆದ್ರೂ ಕೂಡ ಅಲ್ಲಿ 2-3 ಗಂಟೆ ನಿಮ್ಗೆ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ನೀವು ಮಾಡಿದಂತ ಆಹಾರ ಏನಿದೆ ಅಲ್ಲ, ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣಕೊಳ್ಳುತ್ತೆ, ಆಮೇಲೆ ನಿಮಗೆ ಸರಿಯಾಗಿ ನಿದ್ದೆ ಬರುತ್ತೆ. ಸೊ ಇದರಿಂದಾಗಿ ನಿಮ್ಮ ಜೀವನ ಶೈಲಿ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಂಜೆ ಅಥವಾ ಸೂರ್ಯಾಸ್ತ ಆದ ತಕ್ಷಣ 8 ಗಂಟೆ ಒಳಗಡೆ ಒಬ್ಬ ಮನುಷ್ಯನ ಊಟ ಆಗಿರಬೇಕು. ತೀರಾ ತೀರಾ ತೀರಾ ಲೇಟ್ ಅಂದ್ರೂ ಕೂಡ 9 ಗಂಟೆ ಒಳಗಡೆ ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಸದಸ್ಯರ ಊಟ ಮುಗಿಸಿರ್ಬೇಕು.
1: ಇನ್ನೊಂದು, ಎಲ್ಲರೂ ಈಗ ಏನಾದ್ರೂ ಹೊಸ ಅಳವಡಿಸ್ಕೋಬೇಕಂದ್ರೆ ಇಂಟರ್ನೆಟ್ ನಲ್ಲಿ ಒಂದು ಟ್ರೆಂಡ್ ಆಗಿ ಬಂದ್ಬಿಡುತ್ತೆ, ಆ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈಗ ಓದಿದ್ದೇನೆ ವಾಕ್ ಆಫ್ಟರ್ ಮೀಲ್ಸ್, ವಾಕ್ ಆಫ್ಟರ್ ಮೀಲ್ಸ್ ಅಂತ. ಆದ್ರೆ ಆಯುರ್ವೇದದಲ್ಲಿ ಅದು ಬಹಳ ಮುಂಚಿನಿಂದಾನೇ ಇತ್ತು, ಶತಪೌಲಿ ಅಂತ ನಾನು ಕೇಳ್ಪಟ್ಟಿದ್ದೇನೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಅದೇ ಸರ್ವಜ್ಞ ಹೇಳಿದಾನಲ್ಲ ಮಂಜುನಾಥ ಅವರು, ಉಂಡು 100 ಅಡಿ ಇಟ್ಟು ಗಂಡ ಭುಜ ಮೇಲ್ ಮಾಡಿ ಮಲಗಿದೊಡೆ ವೈದ್ಯರ ನಾಕಾನೆ ಅಂತ ಹೇಳ್ತಾರೆ. ಅಂತಂದ್ರೆ ಉಂಡು ಊಟ ಮಾಡಿಬಿಟ್ಟು 100 ಹೆಜ್ಜೆ ಇಡಿ ಸಾಕು, 100 ಹೆಜ್ಜೆ ಇಟ್ಟು ಗಂಡ ಭುಜ, ಗಂಡ ಭುಜ ಅಂತಂದ್ರೆ ಬಲಭುಜವನ್ನು ಮೇಲ್ಗಡೆ, ಅಂದ್ರೆ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗಬೇಕು ಅಂತ ಹೇಳ್ತಾನೆ. ಎಡಭಾಗಕ್ಕೆ ಯಾಕೆ ಹೊಳ್ಬೇಕಪ್ಪ, ನಾವು ಬಲಭಾಗಕ್ಕೆ ಹೊಳ್ತೀವಿ ಅಂತ ಅನ್ಬಹುದು, ಆದ್ರೆ ನಮ್ಮ ಊಟದ ಜಠರ ಅಥವಾ ಊಟ ಮಾಡಿದಂತ ಸಂಗ್ರಹಣೆ ಆಗ್ತಕ್ಕಂತ ಆಹಾರದ ಚೀಲ ಏನಿದೆ ಜಠರ, ಅದು ಇರೋದು ಎಡಭಾಗಕ್ಕೆ. ಸೊ ನೀವು ಎಡಭಾಗಕ್ಕೆ ಹೊಳ್ಳಿ ಮಲಗೋದ್ರಿಂದ ಅದು ಜೀರ್ಣಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಅದಕ್ಕೆ ಅವರು ಉಂಡು 100 ಅಡಿ ಇಟ್ಟು ಗಂಡ ಭುಜ ಮೇಲ್ ಮಾಡಿ ಮಲಗಿದೊಡೆ ನಾ ವೈದ್ಯರ ನಾ ಕಾನೆ ಅಂತ ಸರ್ವಜ್ಞ ಹೇಳ್ತಾನೆ.
1: ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದು ಈಗ ಸೋಷಿಯಲ್ ಮೀಡಿಯಾ ಯುಗ, ಇಂತಹ ಸಂದರ್ಭದಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾರೆ, ಅಥವಾ ಒಂದು ರೀಲ್ ನೋಡಿದ್ರು ಇದು ಅದು ಅಂತ. ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದ್ರೆ ಅದು ಒಂದು ರಿಸ್ಕ್ ಆಗಿದೆ. ವೈದ್ಯರಾದ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ನೋಡಿ, ಯಾವುದೇ ಸೈನ್ಸ್ ಆಗಿರ್ಬೋದು, ಅಲ್ಲಿ ತಮ್ಮದೇ ಆದಂತ ನಿಮ್ಗೆ ಸರಿಯಾದ ಅದರ ಜ್ಞಾನ ಇದ್ರೆ ಮಾತ್ರ ಫಾಲೋ ಮಾಡ್ಬೇಕು, ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ನಾನು ಹೇಳ್ದಲ್ಲ. ಇವಾಗ ನೀವು ಹೇಳಿದ್ರಿ ಒಂದ್ ಯಾವ್ದಾದ್ರು ಕಷಾಯ ಹೇಳಿ, ಯಾಕಂದ್ರೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ. ತುಳಸಿ, ಅರಿಶಿನ, ಶುಂಠಿ, ಕರಿಮೆಣಸು, ಅದ್ರ ಕಷಾಯ ಕುಡೀರಿ ಅಂತ ಹೇಳಿದೆ ನಾನು. ಬಟ್ ಪ್ರಮಾಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇವೆಲ್ಲವೂ ಉಷ್ಣ ಗುಣಗಳು. ಓಕೆ, ಉಷ್ಣ ಗುಣದಿಂದ ಮತ್ತೆ ಉಷ್ಣ ಗುಣ ಹೆಚ್ಚಾದ್ರೂ ಕೂಡ ಅದರಿಂದ ಬೇರೆ ಪರಿಣಾಮ ಅಡ್ಡ ಪರಿಣಾಮಗಳಾಗುತ್ತೆ, ಅದು ಜನರಿಗೆ ಗೊತ್ತಿರೋದಿಲ್ಲ. ಸೊ ಅವಾಗೇನಾಗುತ್ತೆ, ಈ ತರ ಒಂದ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ನಾನು ಅದನ್ನ ತಗೊಂಡೆ, ತಗೊಂಡ ಆದ ನಂತರ ನನಗ್ ಮೈ ಎಲ್ಲ ಉರಿ ಆಯ್ತಪ್ಪ, ಆ ಉರಿ ಯಾಕಾಯ್ತಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತ ದ್ರವ್ಯಗಳ ಗುಣಗಳೇ ಹಾಗೂ ಉಷ್ಣ ಇರೋದ್ರಿಂದ. ಸೊ ಪ್ರಮಾಣ ಅನ್ನೋದು ತುಂಬಾ, ಆ ಪ್ರಮಾಣ ನುರಿತ ಆ ವೈಜ್ಞಾನಿಕ ಇದರಲ್ಲಿ ಯಾರು ನುರಿತ ಇರ್ತಾರೆ ಅವರಿಗೆ ಸರಿಯಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನುರಿತ ವೈದ್ಯರ ಸಹಾಯದಿಂದ ತಾವು ಯಾವ ಪ್ರಮಾಣದಲ್ಲಿ ಸೇವಿಸಬೇಕು ಅನ್ನೋದನ್ನ ಅವರು ತಿಳ್ಕೊಳ್ಬೇಕು, ಅಂದ್ರೆ ಅದರ ಅಡ್ಡ ಪರಿಣಾಮಗಳು ಆಗೋದಿಲ್ಲ.
1: ಮೇಡಮ್, ತಮ್ಮ ಉತ್ತರದಲ್ಲಿ ತುಳಸಿ ಬಗ್ಗೆ ನೀವು ಹೇಳಿದ್ರಿ, ಗಿಡ ಮೂಲಿಕೆಗಳು, ವೆನ್ ಇಟ್ ಕಮ್ಸ್ ಟು ಆಯುರ್ವೇದ ಗಿಡ ಮೂಲಿಕೆಗಳು, ತುಳಸಿ ಮತ್ತಿನ್ ಯಾವೆಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಮನೆಯಲ್ಲಿ ನಾವು ಬಳಸಬಹುದು?
0: ಅಮೃತ ಬಳ್ಳಿ ಅಂತ ಹೇಳ್ತೀವಿ ಮಂಜುನಾಥ್ ಅವರೇ, ಅಮೃತ ಬಳ್ಳಿ ತುಂಬಾ ಮುಖ್ಯವಾದದ್ದು. ಅದು ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಇವನ್ ನಾವು ಜ್ವರದಲ್ಲಿ ಕೂಡ ಅದರ ಪಾತ್ರ ತುಂಬಾ ಇದೆ ಅಮೃತ ಬಳ್ಳಿ. ಇವನ್ ರಿಸರ್ಚ್ ಗಳನ್ನು ನೋಡಿದಾಗ ಅದು ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತಾನು ಹೇಳ್ತಾರೆ. ಸೊ ಇಮ್ಯುನೋ ಮಾಡ್ಯುಲೇಟರ್ ಅಂತಾನು ಹೇಳ್ತಾರೆ. ಸೊ ಅಮೃತ ಬಳ್ಳಿಯನ್ನು ಕೂಡ ಎಲ್ಲರೂ ನೆಡಬಹುದು. ಒಂದು ಇನ್ನೊಂದು ಬೇವು ಅಂತ ಹೇಳ್ತಾರೆ, ಬಟ್ ಅಪಾರ್ಟ್ಮೆಂಟ್ ಗಳೆಲ್ಲ ಇದು ತುಂಬಾ ಕಷ್ಟ, ಬಟ್ ಯಾರ ಹತ್ರ ಜಾಗ ಇದೆ ಅವ್ರು ಬೆಳೆಸ್ತಾರೆ. ಬಳಸಬಹುದು. ಯಾಕಂದ್ರೆ ಅದು ಕೂಡ ಕ್ರಿಮಿಗ್ನ ಆಂಟಿ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ ಸ್ಟಡಿ. ಸೊ ನೀ ಇವಾಗ ಮಳೆಗಾಲದನ್ನ ಆವಾಗಲೇ ಹೇಳಿದೆ, ಲೈಕ್ ಸ್ನಾನ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಅಥವಾ ಅರಿಶಿನ ಹಾಕ್ಬಿಟ್ಟು ಮಾಡಿದ್ರೆ ಚರ್ಮದ ಕಾಯಿಲೆ ಬರೋದಿಲ್ಲ. ಸೊ ಅದರಲ್ಲಿ ಬೇವು ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಬೇವುಗಳನ್ನ ನೀರಿನ ಸ್ನಾನದಲ್ಲಿ ಹಾಕಿ ಮಾಡೋದ್ರಿಂದ ಅದು ಎಷ್ಟೋ ಮಟ್ಟಿಗೆ ಜನರಿಗೆ ಸಹಾಯ ಮಾಡಬಹುದು. ಈ ತರ ಚಿಕ್ಕ ಪುಟ್ಟ ಗಿಡಗಳನ್ನು ಅವ್ರು ನೆಡಬಹುದು.
1: ಮಳೆಗಾಲದಲ್ಲಿ ಎಸ್ಪೆಷಲಿ ವೈಯಕ್ತಿಕ ಸ್ವಚ್ಛತೆ ಹೇಗೆ ಕಾಯ್ದುಕೊಳ್ಳಬಹುದು ಆಯುರ್ವೇದದ ಪ್ರಕಾರ, ಅದರ ಬಗ್ಗೆ ಸ್ವಲ್ಪ.
0: ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ದಿನಚರ್ಯ ಅಂತ ಏನ್ ನೀವು ಆವಾಗ್ಲೇ ಕೇಳಿದ್ರಿ, ಅದರಲ್ಲಿ ನಮ್ಮಲ್ಲಿ ಫಸ್ಟ್ ಆಯುರ್ವೇದದಲ್ಲಿ ಹೇಳಿರೋದು ದಂತ ದಾವನ ಅಂತ ಹೇಳ್ತಾರೆ. ದಂತ ದಾವನ ಅಂದ್ರೆ ಇವಾಗಿನ ಇದ್ರಲ್ಲಿ ಅಂತ ಬ್ರಷ್ ಟೀತ್ ಅಂತ ಹೇಳ್ತೇವಲ್ಲ, ಸೊ ಬ್ರಷಿಂಗ್ ಟೀತ್, ಅಲ್ಲಿಂದಾನೆ ನಮ್ದು ವೈಯಕ್ತಿಕ ಸ್ವಚ್ಛತೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಕವಲ ಗಂಡುಷ ಅಂತ ಬರುತ್ತೆ ವರ್ಡ್ ನಮ್ಮ ಆಯುರ್ವೇದದಲ್ಲಿ. ಕವಲ ಗಂಡುಷ ಅಂತಂದ್ರೆ ಏನಪ್ಪ ಅಂತ ಹೇಳಿ, ಅವಾಗಲೇ ನಾವು ಮುಖ್ಯ ಬರುವ ಸಾಮಾನ್ಯ ರೋಗಗಳಲ್ಲಿ ಗಂಟಲು ನೋವು, ಶೀತ, ಕೆಮ್ಮ ಅಂತ ಹೇಳಿದ್ವಿ. ಸೊ ಅದು ಗಂಡುಷ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ಹಾಟ್ ವಾಟರ್, ಅದರಲ್ಲಿ ಹಾಫ್ TSF ಉಪ್ಪು, ಹಾಫ್ TSF ಅರಿಶಿನ ಹಾಕಿ ಗಾರ್ಗ್ಲಿಂಗ್ ಮಾಡಬೇಕು. ಸೊ ಅದರಿಂದ ಗಂಟಲು ನೋವು ಬರೋದಿಲ್ಲ. ನೆಕ್ಸ್ಟ್ ಸ್ನಾನ. ಸೊ ಸ್ನಾನದ ನೀರಿನಲ್ಲಿ ಒಂದಿನ ಮೀನ್ಸ್ ಅಲ್ಟರ್ನೇಟ್ ಡೇ ದೇ ಹಾವ್ ಟು ಪುಟ್ ಅರಿಶಿನ ಅಥವಾ ಉಪ್ಪನ್ನು ಹಾಕಿ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳನ್ನು ತಪ್ಪಿಸಬಹುದು. ಊಟ ಸರಿಯಾಗಿಂತ ಪದಾರ್ಥಗಳನ್ನು ಅಥವಾ ತರಕಾರಿಗಳನ್ನು ಏನಂತೇಳಿ ಅವನ್ನು ಉಪ್ಪು ನೀರಿನಲ್ಲಿ ಸರಿಯಾಗಿ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ಈ ತರ ಸ್ವಚ್ಛತೆ ತಮ್ಮ ಸ್ವಂತ ಸ್ವಚ್ಛತೆಗಿಂತ ಯೂಸ್ ಮಾಡ್ತಕ್ಕಂತಹ ತರಕಾರಿಗಳ ಸ್ವಚ್ಛತೆ ಕೂಡ ಕಾಪಾಡಿಕೊಂಡ್ರೆ ದೇಹದ ಸ್ವಚ್ಛತೆ ತಾನೇ ಕಾಯ್ದುಕೊಳ್ಳಬಹುದು.
1: ಮೇಡಮ್, ಮಳೆಗಾಲದಲ್ಲಿ ರೋಗಗಳು, ಅದರಿಂದ ಹೇಗೆ ನಾವು ದೂರವಿರಬಹುದು, ಅದರ ಬಗ್ಗೆ ಆಯುರ್ವೇದ ಟಿಪ್ಸ್ ಅನ್ನ ನೀವು ಕೊಟ್ರಿ. ವ್ಯಾಯಾಮದ ಬಗ್ಗೆ ಮಾತನಾಡಿದ್ರಿ, ದಿನಚರ್ಯ, ಋತುಚರ್ಯ, ಆಮೇಲೆ ರಾತ್ರಿಚರ್ಯ ಕೂಡ ಮಾತನಾಡಿದ್ರಿ, ಆಹಾರದ ಬಗ್ಗೆ ಮಾತನಾಡಿದ್ರಿ. ಮೇಡಮ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ, ಮಳೆಗಾಲ ಪ್ರಕೃತಿಯ ಸೌಂದರ್ಯವನ್ನೇ ಅಲ್ಲ, ಆರೋಗ್ಯದ ಪಾಠವನ್ನು ನಮಗೆ ಕಲಿಸುತ್ತದೆ. ಈ ಋತುವಿನಲ್ಲಿ ನಾವೆಲ್ಲರೂ ಸ್ವಚ್ಛತೆ, ಸಮತೋಲನ, ಸಂಯಮ ಇವುಗಳನ್ನೆಲ್ಲ ನಮ್ಮ ನೀಡಬೇಕಾಗುತ್ತದೆ. ಆಯುರ್ವೇದದ ಮೌಲ್ಯಪೂರ್ಣ ಮಾರ್ಗದರ್ಶನಗಳನ್ನು ಅನುಸರಿಸಿಕೊಂಡು ನಾವು ರೋಗಮುಕ್ತ ಜೀವನದತ್ತ ಹೆಜ್ಜೆ ಹಾಕಬೇಕು. ಮಳೆ ಸುರಿದರೂ, ರೋಗಗಳು ಬಂದರೂ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಅಳವಡಿಸಿಕೊಂಡು ಹೊಸ ಆರೋಗ್ಯದತ್ತ ನಾವು ಮುನ್ನುಗ್ಗಬೇಕು. ಸೊ ಆಯುರ್ವೇದ ಹಳೆಯದು ಅಲ್ಲ, ಇದು ಸದಾ ಇರುವುದು. ಅದಕ್ಕೋಸ್ಕರ ಎಲ್ಲ ಜನರು ಇದನ್ನು ಸರಿಯಾಗಿ ಪಾಲಿಸಿ ತಮ್ಮ ಜೀವನವನ್ನು ಆನಂದವಾಗಿ ಇಟ್ಕೊಳ್ಬೇಕಂತ ಕೇಳ್ಕೊಳ್ತೇನೆ.
1: ಅದ್ಭುತ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು. ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಆಗುವ ರೋಗಗಳು ಮತ್ತು ಆಯುರ್ವೇದ ಚಿಕಿತ್ಸೆಗಳ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ, KLE, ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಯಿಂದ ಡಾಕ್ಟರ್ ಉಮಾ ಶೆಟ್ಟಿಯವರು. ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇವತ್ತಿನ ದಿನ ಈ ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ಉಮಾ ಶೆಟ್ಟಿಗೆ ಧನ್ಯವಾದ. ಮತ್ತೊಮ್ಮೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀಕಾಂತ್. ನಾನು ಕೆಎಲ್ಇ ಬಿಎಂಕೆ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಶಲ್ಯತಂತ್ರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ಪೈಲ್ಸನ್ನು ಅಥವಾ ಅರ್ಷನ್ನು ಹೇಗೆ ಪ್ರಿವೆಂಟ್ ಮಾಡಬಹುದು, ಅದನ್ನು ಬರದೇ ಇರೋದನ್ನು, ಅದರ ಮೇನ್ ಕಾರಣಗಳು, ನಾವು ಏನು ಮಾಡಿದರೆ ಅದು ಆ ರೋಗ ನಮಗೆ ತಡೆಗಟ್ಟಬಹುದು, ಅದನ್ನು ನಾನು ಇಷ್ಟಪಡ್ತಾ ಇದ್ದೀನಿ. ಪೈಲ್ಸ್ ಅಥವಾ ಅರ್ಷ ಅಂದರೆ ಯೂಶ್ವಲಿ ಯಾವುದೇ ರೋಗಿಗಳಿಗೆ ಗುದದ್ವಾರದಿಂದ ರಕ್ತ ಹೋಗ್ತಾ ಇದೆ ಅಥವಾ ಊತ ಬಂದಿದೆ ಅಥವಾ ನೋವಾಗ್ತಾ ಇದೆ ಅಂದರೆ ಕಾಮನ್ ಆಗಿ ಸೊಸೈಟಿಯಲ್ಲಿ ಏನಿದೆ ಅಂತಂದರೆ ಇದು ಪೈಲ್ಸ್ ಅಂತ ಒಂದು ಭಾವನೆ ಇದೆ. ಆದರೆ ಸುಮಾರು ರೋಗಗಳಿದೆ ಗುದದ್ವಾರದಲ್ಲಿ, ಅದರಲ್ಲಿ ಒಂದು ರೋಗ ಪೈಲ್ಸ್. ಈ ಪೈಲ್ಸಿಗೆ ಮೇನ್ ಕಾರಣ ಅಂದರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಡೇ ಟು ಡೇ ಈ ಕೆಲಸದ ಒತ್ತಡ, ಫ್ಯಾಮಿಲಿ ಮನೆ ಇದ್ರದ ಒತ್ತಡ, ಸೊ ಈ ಇದರಲ್ಲಿ ನಾವು ಕರೆಕ್ಟಾಗಿ ಫುಡ್ ತಗೋತಾ ಇಲ್ಲ, ಫುಡ್ ಕರೆಕ್ಟಾಗಿ ನಮಗೆ ಟೈಮ್ ಟು ಟೈಮ್ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಸಿಗ್ತಾ ಇಲ್ಲ. ಸೊ ಕೆಲವೊಂದು ಜನ ಹೇಗೆಂದರೆ ಈ ಇದನ್ನು ಸ್ಕಿಪ್ ಮಾಡೋಕ್ಕೆ, ಸೊ ಆಲ್ಮೋಸ್ಟ್ ದೇ ಜಂಕ್ ಫುಡ್ಡನ್ನು ತಗೊಳ್ಳೋಕ್ಕೆ ಹ್ಯಾಬಿಚುವಲ್ ಆಗಿಬಿಟ್ಟಿದ್ದಾರೆ. ಸೊ ಯಾವ ಆಹಾರ ಪದಾರ್ಥಗಳು ಕಾನ್ಸ್ಟಿಪೇಷನ್ನಿಗೆ ಮೂಲ ಕಾರಣಗಳಿದೆಯೋ ಅದೇ ಆಹಾರ ಪದಾರ್ಥಗಳು ಈ ರೋಗಕ್ಕೆ ಕಾರಣ. ಫಾರ್ ಎಕ್ಸಾಂಪಲ್, ಯಾವ ಆಹಾರ ಪದಾರ್ಥಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ ಆ ಆಹಾರ ಪದಾರ್ಥಗಳು, ನೀವು ಮೈದಾ ತಗೊಳ್ಳಿ, ನೀವು ಬ್ರೆಡ್ ತಗೊಳ್ಳಿ, ಬಿಸ್ಕಿಟ್, ಅಥವಾ ಬೆಳಗ್ಗೆ ಬೆಳಗ್ಗೆ ಈ ಬೆಡ್ ಟೀ, ಬೆಡ್ ಕಾಫಿ ಈ ಥರ ಹ್ಯಾಬಿಟ್ಸ್ ಇರೋದಿಲ್ಲ. ಇದೆಲ್ಲ ತುಂಬ ಕೆಟ್ಟ ಅಭ್ಯಾಸ. ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಇದೆಲ್ಲ ಈ ಪದ್ಧತಿ ಇರಲಿಲ್ಲ. ಇದು ಪಾಶ್ಚಾತ್ಯ ಇದರಿಂದ ಬಂದಿರೋ ಕಾರಣ ನಾವು ಪಿಜ್ಜಾ, ಬರ್ಗರ್, ಬೆಡ್ ಟೀ ಆಗಲಿ, ಕಾಫಿ ಆಗಲಿ, ಸೊ ಇದೆಲ್ಲ ಈ ಖಾಲಿ ಹೊಟ್ಟೆಲಿ ಇದೆಲ್ಲ ತಗೊಳ್ಳೋದಕ್ಕೆ, ಈ ಪದಾರ್ಥಗಳ ತಗೋತಾ ಅಭ್ಯಾಸ ಮಾಡಿಕೊಂಡ್ರೆ ಒಂದಲ್ಲ ಒಂದು ದಿವಸ ಈ ಜೀವನದಲ್ಲಿ ನಾವು ಪೈಲ್ಸ್ ಅಥವಾ ಯಾವುದಾದ್ರೂ ಒಂದು ಗುದದ್ವಾರ ರೋಗಗಳಿಂದ ಅನುಭವಿಸ್ತೀವಿ. ಸೊ ಇನ್ನೊಂದು ಆಯುರ್ವೇದದಲ್ಲಿ ಹೇಗೆ ಹೇಳ್ತಾರೆ ಅಂದರೆ, ಊಟ ಮಾಡಿ ಆದಮೇಲೆ ಇಮಿಡಿಯೇಟಾಗಿ ನಾವೊಂದು 2-3 ಗ್ಲಾಸ್ ನೀರು ಕುಡಿ ಅಭ್ಯಾಸ ಇಟ್ಕೊಂಡಿದ್ದೀವಿ ಇವಾಗಂತೂ. ಯೂಶ್ವಲಿ ಹೇಗಂದರೆ ನಾವು ಊಟ ಮಾಡಿ ಆದಮೇಲೆ ಅಟ್ಲೀಸ್ಟ್ ಒಂದು 1/2 ಅವರ್ ಆರ್ 1 ಅವರ್ ನೀರು ಕುಡಿಲೇಬಾರ್ದು. ಸೊ ನಮ್ಮ ಬಾಯಲ್ಲಿರೋ ಎಂಜೈಮ್ಸ್ಗಳೆಲ್ಲ ನಮಗೆ ಡೈಜೆಷನ್ಗೆ ಏನೇನು ಬೇಕು ಎಲ್ಲ ಸೆಕ್ರೀಟ್ ಆಗಿ ಆಮಾಶಯಕ್ಕೆ ಹೋಗಿ ನಾವು ತಗೊಂಡಿರೋಂಥ ಫುಡ್ಡನ್ನು ಅಲ್ಲಿ ಬ್ರೇಕ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿ ಆಮೇಲೆ ಆಮಾಶಯದಿಂದ ನಾವು ಕೆಳಗಡೆ ಇನ್ನು ಇಂಟೆಸ್ಟೈನ್ಸ್ಗಳಿಗೆಲ್ಲ ಹೋಗ್ಬೇಕಂದ್ರೆ ಅದು ಏನಿಲ್ಲ ಅಂದರೆ 2-2.5 ಗಂಟೆ ಬೇಕು. ಸೊ ಅಷ್ಟು ತನಕ ನಾವು ನೀರು ತಗೋಬಾರ್ದು, ಯಾಕಂದರೆ ನಾವು ನೀರು ತೊಗೊಂಡು ಆದಮೇಲೆ ಇದೆಲ್ಲ ಎಂಜೈಮ್ಸ್ಗಳಾಗಲಿ ಇದೆಲ್ಲ ಜ್ಯೂಸಸ್ಗಳು ಎಲ್ಲ ಡೈಲ್ಯೂಟ್ ಆಗಕ್ಕೆ ಶುರು ಆಗುತ್ತೆ. ಸೊ ನಮಗೆ ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಆ ಕಂಟೆಂಟ್ ಸಿಗಲ್ಲ. ಸೊ ಇದೊಂದು ಪಾಲಿಸೋದು ಒಳ್ಳೆಯದು. ಬಿಟ್ಟರೆ ನಾನು ಮೊದಲೇ ಹೇಳಿರೋ ಹಾಗೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಡಿ ದಯಮಾಡಿ, ಅಥವಾ ಕಾಫಿ ತಗೋಬೇಡಿ. ಮಕ್ಕಳಿಗೆಲ್ಲ ನಾವು ಯೂಶ್ವಲಾಗಿ ಜಂಕ್ ಥರ ಲೈಕ್ ಕುರ್ಕುರೆ ಅಥವಾ ಚಾಕ್ಲೇಟ್ ಇದೆಲ್ಲ ಕೊಡ್ತಾ ಇರ್ತೀವಿ ಯೂಶ್ವಲಿ ಹಸು ಅಂದಾಗ. ನಾವು ಅವಾಯ್ಡ್ ಮಾಡೋಕ್ಕೆ ಅಥವಾ ನಾವು ನಮ್ಮ ಕೆಲಸದ ಒತ್ತಡವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಥವಾ ಆ ಟೈಮ್ ತಗೊಳ್ಳೋಕ್ಕೆ ಮಕ್ಕಳನ್ನ ಏನು ಮಾಡ್ತೀವಿ ಎಲ್ಲಾದರೂ ಬಿಸಿ ಇಡೋಕ್ಕೆ ಮೊಬೈಲ್ ಕೊಟ್ಟೆ, ಸೊ ಏನಾದರೂ ತಿನ್ನೋಕ್ಕೆ ಕೊಟ್ಟೆ. ಸೊ ಏನಾದರೂ ತಿನ್ನೋಕ್ಕೆ ಕೊಡೋದಕ್ಕಿಂತ ಫಸ್ಟಿಗೆ ನೋಡಿ ಬಿಸ್ಕಿಟ್, ಬ್ರೆಡ್, ಇದೆಲ್ಲ ಕಾನ್ಸ್ಟಿಪೇಷನ್ ಈ ಕಾರಣ. ಈ ಕಾರಣಗಳಿಂದ ನಮಗೆ ಮೂಲವ್ಯಾಧಿ ಅಥವಾ ಏನು ಪೈಲ್ಸ್ ಅಂತೀವಿ ಪೈಲ್ಸ್ ರೋಗಕ್ಕೆ ಕಾರಣಗಳು. ದಯಮಾಡಿ ಇದನ್ನೆಲ್ಲ ಬಿಟ್ಬಿಡಿ. ಒಂದು. ಎರಡನೇದು, ಈಗ ಈ ಮೋಷನ್ ಬಂದಾಗ, ಟಾಯ್ಲೆಟ್ ಬಂದಾಗ ಯಾವತ್ತೂ ಅದನ್ನು ಧಾರಣೆ ಮಾಡಬಾರ್ದು, ಯಾವತ್ತೂ ಅದನ್ನು ಕಂಟ್ರೋಲ್ ಮಾಡಬಾರ್ದು. ಕಂಟ್ರೋಲ್ ಮಾಡ್ತಾ ಅಭ್ಯಾಸ ಆಗಿಬಿಟ್ರೆ ಅದರಿಂದನೂ ಕೂಡ ಮೂಲವ್ಯಾಧಿ ಆಗಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ವೇಗಧಾರಣ ಅಂತ ಕರಿತೀವಿ. ವೇಗಧಾರಣ ಮಾಡಲೇಬಾರ್ದು. ಕೆಲವೊಂದು ವೇಗಗಳಿದೆ ಧಾರಣ ಮಾಡಬೇಕು, ಬಟ್ ಇದು ವಿಣ್ಣ ಅಥವಾ ಶಕೃತ ಈ ವೇಗ ಇದೆ, ಈ ವೇಗ ಧಾರಣ ಮಾಡಲೇಬಾರ್ದು ಈ ಧಾರಣದಿಂದ. ಸೊ ಏನಾಗುತ್ತೆ, ಫುಡ್ ಡ್ರೈ ಆಗ್ತಾ ಬಂದಂಗೆ ಎಲ್ಲಿ ರೆಕ್ಟಮ್ ಅಥವಾ ಈ ಗುದದ್ವಾರದಲ್ಲಿ ಅದ ಪ್ರೆಷರ್ ಜಾಸ್ತಿ ಯೂಸ್ ಮಾಡ್ಬೇಕು ನಾವು. ಆ ಪ್ರೆಷರಿಂದ ಏನಾಗುತ್ತೆ, ಗುದದ್ವಾರದಲ್ಲಿ ಇರೋ ರಕ್ತನಾಳಗಳೆಲ್ಲ ಊತ ಬರಕ್ಕೆ ಶುರು ಆಗುತ್ತೆ, ರಿಪೀಟ್ ಆಗಿ ಆಗ್ತಾ ಹೋದಂಗೆ ಇದು ಮೂಲವ್ಯಾಧಿಗೆ ಕಾರಣ ಅಂತ ಹೇಳ್ಬೋದು. ಆಮೇಲೆ ಯೂಶ್ವಲಿ ಇನ್ನು ಆಯುರ್ವೇದದಲ್ಲಿ ಸುಮಾರೆಲ್ಲ ಹೇಳಿದ್ದಾರೆ ಸುಮಾರು, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ನಾವು ಟ್ರೀಟ್ ಮಾಡ್ಬೋದು. ಅದರಲ್ಲಿ ಒಂದು 4 ಥರ ಚಿಕಿತ್ಸೆಗಳಿದೆ ಆ್ಯಕ್ಚುಲಿ. ಔಷಧ ಕೊಡ್ಬೋದು ಕೆಲವೊಂದು ಇದರಲ್ಲಿ, ಯಾಕೆಂದರೆ ಈ ಮೂಲವ್ಯಾಧಿಯನ್ನು 4 ಡಿಗ್ರಿಗಳಲ್ಲಿ ಡಿವೈಡ್ ಮಾಡ್ತೀವಿ ನಾವು. ಒಂದು, ಫಸ್ಟ್ ಡಿಗ್ರಿ ಹೊರಗಡೆ ಬರಲ್ಲ, ಒಳಗಡೆನೆ ರಕ್ತನಾಳಗಳು ಊತ ಇರುತ್ತೆ. ಎರಡನೇದು ಸೆಕೆಂಡ್ ಡಿಗ್ರಿ ಅಂತ ಬಂದಾಗ ಟಾಯ್ಲೆಟ್ ಮಾಡುವಾಗ, ಮೋಷನ್ ಮಾಡುವಾಗ ಈ ಊತ ಆಗಿರೋ ರಕ್ತನಾಳಗಳು ಅಥವಾ ಅದನ್ನು ಮಾಸ್ ಅಂತ, ಆ ಮಾಸ್ ಹೊರಗಡೆ ಬರುತ್ತೆ, ಆಮೇಲೆ ಟಾಯ್ಲೆಟ್ ಆದ ತಕ್ಷಣ ತನ್ನಷ್ಟು ತಾನೇ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ 3ನೇ ಡಿಗ್ರಿ ಹೇಗೆಂದರೆ, ಹೊರಗಡೆ ಬಂದ ತಕ್ಷಣ ಟಾಯ್ಲೆಟ್ ಮಾಡುವಾಗ ಹೊರಗಡೆ ಬಂದು ಅದು ಹೊರಗಡೆನೆ ಉಳ್ಕೊಳ್ಳುತ್ತೆ, ಅದನ್ನು ನಾವು ಕೈಯಿಂದ ಪುಷ್ ಮಾಡಬೇಕು, ಒಳಗಡೆ ಹಾಕ್ಕೋಬೇಕು.
ಕಷ್ಟಪಡಬೇಕು. ನೆಕ್ಸ್ಟ್ ನಾಲ್ಕನೇದಾದ ಒಂದ್ಸಲ ಹೊರಗಡೆ ಬಂದರೆ ಅದು ಹೊರಗಡೆ ಉಳ್ಕೊಂಡು ಬಿಡುತ್ತೆ, ಒಳಗಡೆ ಹೋಗೋದೇ ಇಲ್ಲ. ಸೊ ಈ ಥರ ಡಿವೈಡ್ ಮಾಡಿದ್ದಾರೆ. ಈ ಡಿವಿಷನ್ ಪ್ರಕಾರ ಅದಕ್ಕೆ ಮೆಡಿಸಿನ್ಸ್ಗಳು ಬೇರೆ ಇದೆ, ಟ್ರೀಟ್ಮೆಂಟ್ ಬೇರೆ ಇದೆ, ಮೆಥಡಾಲಜಿಸ್ ಬೇರೆ ಇದೆ. ಕೆಲವೊಂದು ಕಡೆ ಔಷಧಗಳು ವರ್ಕ್ ಆಗುತ್ತೆ, ಕೆಲವೊಂದು ಕಡೆ ಕ್ಷಾರ ಅಂತ ಅಪ್ಲಿಕೇಶನ್ ಮಾಡ್ತೀವಿ, ಕೆಲವೊಂದು ಕಡೆ ಅಗ್ನಿಕರ್ಮ ಅಂತ ಮಾಡ್ತೀವಿ, ಇನ್ನು ಕೆಲವೊಂದು ಕಡೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು. ಇದೆಲ್ಲ ಮೂಲವ್ಯಾಧಿ ರೋಗದ ಕಾರಣಗಳು ಮತ್ತು ನೀವು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ದೇನೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
0: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31 ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
1: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
1: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
0: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
2: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಲಿ ಫರ್ಟಿಲಿಟಿ ಸೆಂಟರ್ ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ ಕೇಲಿ IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೇ ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 0831-255530 and 247-3777 extension 1530.

0: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ May 31 ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
0: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: யாரோ யாரோ யாரோ
1: ಹಾ ಬಂದ ನೋಡು ಮಂಜುನಾಥ್, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಶುಭೋದಯ. ಇದು ನಿಮ್ಮೊಂದಿಗೆ ನಾವು ಶುಭ ಶನಿವಾರ, ವಾರದ ಕೊನೆ ದಿನ ಸ್ಪೆಷಲ್. ಇದು ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಬಂದ ಬಂದ ಬಂದ ಮಂಜುನಾಥ, ಗಂಟಿ ಬಾರಿಸ್ಕೋತ ಬಂದ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳುತ್ತೇನೆ. ನೀವು ನಿಮ್ಮ ಶಾಲೆ ದಿನಗಳಲ್ಲಿ ನೋಡಿರುವ ಅಥವಾ ಕೇಳಿರುವ ನೆನಪಾಗುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆ, ಎಸ್, ಇವತ್ತು ರಿಕ್ವೆಸ್ಟ್ ಮಾಡಬೇಕು ನೀವು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ ಕನ್ನಡ ಚಿತ್ರರಂಗದ ಒಂದು ಗೀತೆ, ನನ್ನ ಫೇವ್ರೇಟ್ ಗೀತೆ. ಚಂದ ಕಿಂತ ಚಂದ ನೀನೇ ಸುಂದರ, ಎಸ್, ಈ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ ಕಾರ್ಯಕ್ರಮ. ಈ ಗೀತೆಯನ್ನು ಬಾಲ್ಯದಲ್ಲಿ

ಬನ್ನಿ ಬನ್ನಿ ಬನ್ನಿ ಶಾಲೆ ಸ್ಪೆಷಲ್ನಲ್ಲಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಬಂದ ಬಂದ ಮತ್ತೊಮ್ಮೆ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ. ಚಲೋ ಆತ್ಮೀಯ ಸ್ನೇಹಿತರೆ, ಗಂಟಿ ಸದ್ದು ಕೇಳಿದ್ರಲ್ಲ, ಶಾಲೆ ನೆನಪು ಆಯ್ತಲ್ಲ. ಓಪನಿಂಗ್ ಗೀತೆ ಚಂದಗಿಂತ ಚಂದ, ಗೀತೆ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರಾ ವೇಣು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ಬಂದ ಬಂದ ಬಂದ ಮಂಜುನಾಥ, ಗಂಟಿ ಗಂಟಿ ಗಂಟಿ ಬಾರಿಸ್ಕೋದ್ ಬಂದ. ಯಾಕೆ ಗಂಟಿಗ ಬಾರಿಸ್ಕೋದ್ ಬಂದ? ಬಿಕಾಸ್ ದಿಸ್ ಇಸ್ ನಿಮ್ಮೊಂದಿಗಿನ ಬಹುಶಾಲೆ ಸ್ಪೆಷಲ್. ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನೀವು ನಿಮ್ಮ ಶಾಲೆ ದಿನಗಳಲ್ಲಿ ನೆನಪಾಗೋ, ಇಷ್ಟವಾಗೋ, ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಈ ಕಾರ್ಯಕ್ರಮಕ್ಕೆ ತಕ್ಕಂತೆ ಎಷ್ಟು ಜನ ಭಾಗವಹಿಸಿದ್ದಾರೆ ನೋಡೋಣ ಬನ್ನಿ. ಅಣ್ಣವರ ಚಿತ್ರ, ಬಂಗಾರದ ಮನುಷ್ಯ, ಇವರು ಸ್ಕೂಲ್ನಲ್ಲಿ ಇದ್ದಾಗ ಕೇಳಿರುವ ಗೀತೆ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ. ಈ ಗೀತೆಯ ತಕ್ಕಂತೆ ನಿಮ್ಮ ಜೀವನ ಆಗಲಿ ಅಂತ ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ದಕ್ಕೆ ಅವರಿಗೆ ಖುಷಿಯಾಯಿತು, ಸಂತೋಷವಾಯಿತು. ಜೀವನದಲ್ಲಿ ನಾವು ನಮ್ಮ ಮಾತಿನ ಮುಖಾಂತರ ಇನ್ನೊಬ್ಬರ ಜೀವನದಲ್ಲಿ, ಮನಸ್ಸಲ್ಲಿ ಒಂದು ಖುಷಿ ಸಂತೋಷ ತೊಗೊಂಡು ಬರುವುದು, ಆ ಗಮ್ಮತ್ತೇ ಬೇರೆ. ಅಂಥವರಲ್ಲಿ ನಮ್ಮ ವಿಜಯಲಕ್ಷ್ಮಿಯವರು, ಅವರಿಗೆ ನಾನು ಜಸ್ಟ್ ಹೇಗಿದ್ರ ಅಮ್ಮ ಅಂತ ಇಷ್ಟು ಕೇಳ್ತೇನೆ ನೋಡ್ರಿ, ಅವರಿಗೆ ಭಾಳ ಖುಷಿಯಾಗುತ್ತೆ. ಸೊ ಸ್ನೇಹಿತರೆ, ಜೀವನದಲ್ಲಿ ಮನುಷ್ಯ ಶಾಶ್ವತವಲ್ಲ, ಮನುಷ್ಯತ್ವ ಆ್ಯಂಡ್ ಅವನ ವ್ಯಕ್ತಿತ್ವ ಆ್ಯಂಡ್ ಮಾತನಾಡಿರುವ ಮಾತು. ನನ್ನ ತಂದೆಯವರು ನನ್ನೊಂದಿಗೆ ಇಲ್ಲ, ನನಗೆ ಗೊತ್ತು, ಆದರೆ ಅವರು ಮಾತನಾಡಿರುವ ಮಾತುಗಳು ನನ್ನೊಂದಿಗೆ ಸದಾ ಇರುತ್ತೆ. ನಮ್ಮ ಜೀವನದಲ್ಲಿ ಬಹಳಷ್ಟು ಜನರ ಬೇಡವಾದ ಮಾತನ್ನು ನೆನಪಿಟ್ಕೊಂಡು ಜೀವನ ಕೊರ್ಕೊಂಡು ಕೊರ್ಕೊಂಡು, ಅದೇ ಅಂತೇನಲ್ರಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರ್ರಿ, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರ್ರಿ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈ ಹಾಡು ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಈ ಗೀತೆ ವಿಜಯಲಕ್ಷ್ಮಿ ಅವರು, ನಿಮ್ಮ ಜೀವನನೂ ಹಿಂಗಾಗಲಿ, ಏನೇ ಆಗಲಿ, ನಗು ನಗುತ್ತಾ ನಲಿ ನಲಿ ಮಲಿ ಮಲಿ ಮಿಂಚುಳಿ ಅನ್ನೋ ಒಂದು ಗೀತೆಯೊಂದಿಗೆ ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿ ರಾಜಶ್ರೀ ಅವರು ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ನಡೆದಾಡು ಕಾಮನ ಬಿಲ್ಲು ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಈ ಹಾಡೊಂದಿಗೆ ಚಂದ್ರಕಾಂತ್ ಬಡ್ಗಾವಿ ಅವರು ಭಾಗವಹಿಸಿದ್ದಾರೆ. ವಿಜಯಕುಮಾರ್ ಬಸ್ಮಿ ಅವರು ತಮ್ಮ ಸ್ಕೂಲ್ ಡೇಸ್ ನಲ್ಲಿ ಕೇಳಿರುವ ಒಂದು ಗೀತೆ ವಿಜಯ ವಾಣಿ ಅನ್ನೋ ಒಂದು ಚಿತ್ರದ್ದು ನೀನಗುವಾಗ, ಎಸ್ ಪಿ ಬಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಬನ್ನಿ ಸ್ನೇಹಿತರೆ, ತಾವು ಕೂಡ ಭಾಗವಹಿಸಿ ಕನ್ನಡ ಚಿತ್ರರಂಗದ ಒಳ್ಳೆ ಒಂದು ಗೀತೆ. ಆ ಗೀತೆ ನಿಮ್ಮ ಸ್ಕೂಲ್ ಡೇಸ್ ನಲ್ಲಿ ಕೇಳಿರುವ ಗೀತೆ ಆಗಿರಬೇಕು. ಹಾಡನ್ನ ಕೇಳಿ ಮಜಾ ಮಾಡಿ.

ಗೀತೆ ತಕ್ಕಂತೆ ಜೀವನ ಅವ್ರದಷ್ಟೇ ಅಲ್ಲ, ನಿಮ್ದು ಆಗಿರಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಜೇನಿನ ಹೊಳೆಯು. ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಬಂದ ಬಂದ ಬಂದ ಮಂಜುನಾಥ. ಏನ್ ಬಂದ, ಗಂಟಿ ಬಾರಿಸ್ಕೋದು ಬಂದ? ಗಂಟಿ ಆವಾಜ್ ಕೇಳಿದ್ರೆ ಸಾಕು, ಶಾಲೆ ದಿನಗಳು ನೆನಪಾಗುತ್ತೆ. ಶುಭ ಶನಿವಾರ. ಇವತ್ತು ಇದು ವರ್ಷದ 6ನೇ ತಿಂಗಳು, ತಿಂಗಳಿನ 6ನೇ ದಿನ, ಜೂನ್ 6, 2026ರ ವಾರದ ಕೊನೆ ದಿನ. ಶುಭ ಶನಿವಾರ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ವಿಶೇಷತೆ ಆಫ್ ದಿಸ್ ಕಾರ್ಯಕ್ರಮ, ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆ. ಆ ಗೀತೆ ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರೋ ಗೀತೆ ಆಗಿರಬೇಕು. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಜೇನಿನ ಹೊಳೆಯು ಈ ಗೀತೆಯೊಂದಿಗೆ ಕಾರ್ಯಕ್ರಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರದು. ಇದಾದ ತಕ್ಷಣ ರಾಜಶ್ರೀ ಅವರೇ ನಿಮ್ಮದು, ಅದಾದ ತಕ್ಷಣ ಚಂದ್ರಕಾಂತ್ ಭಟ್ಗಾವಿಯವ್ರದ್ದು, ಅದಾದ ತಕ್ಷಣ ವಿಜಯಕುಮಾರ್ ಭಸ್ಮೆಯವ್ರದ್ದು. ನನಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಸವಿ ಸವಿ ನೆನಪು ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಹೆಸರು ಗೊತ್ತಾಗಲಿಲ್ಲ. ಐ ಮಂಜುನಾಥ್ ಸರ್ ಫ್ರಾಮ್ ದ ಮೂವಿ ಮೈ ಆಟೋಗ್ರಾಫ್. ಇದರಲ್ಲಿ ಹೆಸರಿಲ್ಲ, ಸ್ವಲ್ಪ ಹೆಸರು ಗೊತ್ತಾದರೆ ನಿಮ್ಮ ಗೀತೆ ಮಾತ್ರ ರೆಡಿಯಾಗಿದೆ. ಸವಿ ಸವಿ ನೆನಪು. ಅದಾದ ತಕ್ಷಣ ಲಕ್ಷ್ಮಣ್ ಅವರು ಕಾರ್ಯಕ್ರಮದಲ್ಲಿ. ತಂದಾನ ತಂದಾನ ಅನ್ನೋ ಗೀತೆ ಪರಶುರಾಮ್ ಚಿತ್ರದ್ದು. ಅದಾದ ತಕ್ಷಣ ತುತ್ತುವನ್ನು ತಿನ್ನೋಕ್ಕೆ, ಬೊಗಸೆ ನೀರು ಕುಡಿಯೋಕ್ಕೆ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ. ಎಸ್, ಈ ಗೀತೆ ಬಸವರಾಜ್ ಹುಗ್ಗಾರ ಅವರದು. ವಿ ಆರ್ ಆಲ್ವೇಸ್ ಲಿಸ್ನಿಂಗ್ ಎವರ್ ಗ್ರೀನ್ ಓಲ್ಡ್ ಸಾಂಗ್ ಅಂತ ಹೇಳಿ ಒಳ್ಳೆ ಗೀತೆಯೊಂದಿಗೆ ಬಸವರಾಜ್ ಹುಗ್ಗಾರ ಅವರು ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಆ ಗೀತೆ ಅವ್ರದ್ದಾಗಿದೆ. ಅದಾದ ತಕ್ಷಣ ಹೃದಯದಲ್ಲಿ ಇದೇನಿದು ರತನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಶಾಲೆಗೆ ಹೋಗೋ ಶಿಲ್ಪಾ ಹ್ಯಾಂಡ್ ಆರಾಧ್ಯ ಅವ್ರಿಗೋಸ್ಕರ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಬರ್ತಾ ಇದೆ 1984ನಲ್ಲಿ ಎಸ್ ತೆರೆಗೊಂಡಿರುವ ಗಂಡ ಬೇರುಂಡ ಅಂತ ಚಿತ್ರ. ಫಸ್ಟ್ ಟೈಮ್ ಹೆಸರು ಕೇಳಿದೆ. ಗಜಾನನ್ ಗಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಆಗಿದೆ. ಆತ್ಮೀಯರೇ, ಬನ್ನಿ ತಾವು ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಏಕೆಂದ್ರೆ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋದು ಬಂದ. ಸೊ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಆಫ್ ನಮ್ಮ ಕನ್ನಡ ಚಿತ್ರರಂಗ. ನೀವು ಶಾಲೆಯಲ್ಲಿ ಕೇಳಿರುವ ಮಸ್ತ್ ಮಸ್ತ್ ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರ. ಗೀತೆ ಚಲಿಸುವ ಮೋಡಗಳು, ಈ ಚಿತ್ರದ ಗೀತೆ ರೆಡಿ ಆಗಿದೆ. ಕೇಳಿ ಮಜಾ ಮಾಡಿ.

ಎಸ್ ಆತ್ಮೀಯ ಸ್ನೇಹಿತರೆ, ಗೆಜೆನಾದ ಚಿತ್ರದ ಈ ಗೀತೆಯೊಂದಿಗೆ ಮಲ್ಲಿ ಮಲ್ಲಿ ಮಿಂಚುಳ್ಳಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ರಾಜಶ್ರೀ ಅವರು ಭಾಗವಹಿಸಿದ್ರು. ಸೊ ವಾಟ್ಸಪ್ ಮೆಸೇಜ್ ಮುಖಾಂತರ ಹಾಡುಗಳು ಸೂಪರ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಅನ್ನ ಮಾಡಿದರೆ. ವಾಟ್ಸಪ್ ನಲ್ಲಿ ದೇವರ ಫೋಟೋ ಇದೆ, ಇವರ ಹೆಸರು ಏನಂತ ಗೊತ್ತಾದ್ರೆ ಉತ್ತಮ. ಧನ್ಯವಾದ, ಹಾಡುಗಳು ಸೂಪರ್ ಅಂತ ಹೇಳಿದ್ರಿ. ನಿಮಗೂ ಕೂಡ ನಿಮ್ಮ ಶಾಲೆ ದಿನಗಳಲ್ಲಿ ನೆನಪಾಗೋ ಒಂದು ಕನ್ನಡ ಚಿತ್ರರಂಗದ ಗೀತೆ ಬೇಕಾದ್ರೆ ರಿಕ್ವೆಸ್ಟ್ ಮಾಡಿ, ಬಿಕಾಸ್ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ್ ಬಂದ. ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಡೆದಾಡು ಕಾಮನ್, ಏ ಬಾಳ ಇಷ್ಟ ರೀ ಅಪ್ಪ ಈ ಹಾಡು. ಅರುಣ ರಾಗ ಚಿತ್ರದು, ಚಂದ್ರಕಾಂತ್ ಬಡ್ಗಾವಿಯವರು ರಿಕ್ವೆಸ್ಟ್ ಮಾಡಿರುವ ಗೀತೆ ರೆಡಿ ಆಗಿದೆ. ಇದಾದ ತಕ್ಷಣ ನಾನು ಹೆಸರು ಹಾಕಿ ಅಂತ ಹೇಳಿದ್ನಲ್ಲ, ಪಾಪ ಅವರು ಮತ್ತೆ ಮೆಸೇಜನ್ನು ಮಾಡಿದರೆ, ಹಾಯ್ ಸರ್, ನನ್ನ ಹೆಸರು ಅಮಿತ್ ಟೇಲರ್, ವೈಭವ ನಗರದಿಂದ. ಸೊ ಅಮಿತ್ ಅವರೇ, ನಿಮ್ಮ ಗೀತೆ ರೆಡಿ ಆಗಿದೆ. ನೆಕ್ಸ್ಟ್ ಗೀತೆ ವಿಚ್ ಇಸ್ ಸವಿ ಸವಿ ನೆನಪು ಸಾವಿರ ನೆನಪು. ನೆನಪಾಗುತ್ತೆ ಶಾಲೆ ದಿನಗಳು, ಅದರೊಂದಿಗೆ ನೆನಪಾಗುತ್ತೆ ನನಗೆ ಇವತ್ತು ಜನ್ಮದಿನ ಇದೆ ಕರುಣಾ ಗೋಟಿಗರ್ ಅವರ ಪ್ರೀತಿಯ ಮಗಳು ಶಿಲ್ಪಾ ಅವ್ರದು. ಈ ಶುಭ ಶನಿವಾರ, ವರ್ಷದ ಆರನೇ ತಿಂಗಳು, ಆರನೇ ದಿನ, 6 ಜೂನ್ 2025 ಇವತ್ತಿನ ಜನ್ಮದಿನ ನಿಂದು ಶಿಲ್ಪಾ ಅವರೇ. ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಜೀವನದಲ್ಲಿ ಏನು ಬೇಕಾದ ಮಾಡಿ, ತಂದೆ ತಾಯಿ ಮೊದಲು ಮರ್ಯಾದೆ ಕೊಡಿ, ಅಲ್ಲಿಂದನೇ ಪ್ರಾರಂಭವಾಗುತ್ತೆ ನಿಮ್ಮ ಯಶಸ್ಸಿನ ಹಾದಿಗೆ ಒಂದು ಹೆಜ್ಜೆ. ಎಸ್. ಸೊ ಸ್ನೇಹಿತರೆ, ಶಿಲ್ಪಾ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆಲ್ ರೈಟ್, ಗೀತೆಗಳ ಲೈನಪ್ ಹೀಗಿವೆ. ಎಲ್ಲಿ ಮಠ ಹೇಳಿದ್ದು ನಾನು, ನಮ್ಮ ಗಜಾನನ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಅಲ್ಲಿ ಮಠ ಹೇಳಿದೆ. ಅದಾದ ತಕ್ಷಣ ನಾನು ನನ್ನ ಹೆಂಡತಿಯರು ಅನ್ನೋ ಚಿತ್ರದ ಟೈಟಲ್ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿನೋದ್ ಅವರು. ಕುಹು ಕುಹು ಕೋಗಿಲೆ, ನನಗೆ ಈ ಹಾಡು ಕೇಳಿದ್ರೆ ಸಾಕು, ಕೂದಲ ಕಟ್ ಮಾಡಕ್ಕೆ ಹೋಯ್ತಿದ್ರಿ ನಮ್ಮ ಅಪ್ಪ ಅವಾಗ ರೇಡಿಯೋನಲ್ಲಿ ಅಲ್ಲಿ ಹಚ್ತಿದ್ರು ಈ ಹಾಡು. ಸೊ ಈ ಗೀತೆಯೊಂದಿಗೆ ಶೋಭಾ ಅವರು. ಅದಾದ ತಕ್ಷಣ ಆಹಾ ಜುಮ್ ತಕ್ಕ ಜುಮ್ ಜುಮ್, ಈ ಗೀತೆ ರೇಣುಕಾ ಅವ್ರಿಗೋಸ್ಕರ. ಅದಾದ ತಕ್ಷಣ ಸೇವಂತಿಯೇ ಸೇವಂತಿಯೇ ರೇಣುಕಾ ಕಾಮ್ಕರ್ ಅವ್ರಿಗೋಸ್ಕರ. ಅದಾದ ತಕ್ಷಣ ಯಾರೇ ನೀನು ಸುಂದರ ಚೆಲುವೆ, ಈ ಗೀತೆ ನಮ್ಮ ಕರುಣಾ ಗೋಟೇಕರ್ ಅವ್ರಿಗೋಸ್ಕರ. ಸೊ ಆತ್ಮೀಯರೇ, ಇದು ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಇವತ್ತು ನಿಮ್ಮ ನಿಮ್ಮ ಗೀತೆ, ನಿಮ್ಮ ನಿಮ್ಮ ಗೀತೆನ ನಾನೀಗ ನೋಡಿ, ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು ನಡೆದಾಡೋ ಕಾಮನ ಬಿಲ್ಲು ಈ ಗೀತೆಯೊಂದಿಗೆ ಅವರಿಗೆ ಅವರ ಶಾಲೆ ದಿನ ನೆನಪಾಯಿತು ಅಂತ ತಿಳ್ಕೊಳ್ಳಿ. ಅವರ ಮುಖದ ಮೇಲೆ ಒಂದು ನಗು ಬಂತಂತೆ ತಿಳ್ಕೊಳ್ಳಿ. ಆ ನಗುನೇ ನನ್ನ ಉದ್ದೇಶ ಜೀವನದಲ್ಲಿ. ಈ ರೇಡಿಯೋ ಮುಖಾಂತರ ನಿಮ್ಮ ಮುಖದ ಮೇಲೆ ನಗು ಹೆಂಗೆ ತೊಗೊಂಡು ಬರಲಿ? ನಿಮ್ಮ ತಲೆ ಆಗಿರೋ ಒಳ್ಳೊಳ್ಳೆ ನೆನಪುಗಳನ್ನು ಕೋತಂಬರಿ ಸೂಡ್ ಮೇಲೆ ನೀರು ಗೊಜ್ಜಿದ್ರೆ ಹೆಂಗೆ ತಾಜಾ ಆಗತ್ತದೆ ನೋಡ್ರಿ, ತಾಜಾ. ಹಂಗೆ ಮಾಡೋ ಪ್ರಯತ್ನದಲ್ಲಿ ನಾನು ಇರುತ್ತೇನೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಮಜ್ಜಾ ಬಂತ್ರಿಪ್ಪ ಹಾಡಂದ್ರು ಹಿಂಗಿದೆ ನೋಡಿ. ನಮ್ಮ ಚಂದ್ರಕಾಂತ್ ಬಡ್ಕಾವಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ರುಕ್ಮಿಣಿ ಅವ್ರಿ ಸ್ನೇಹಿತರೆ ಅವರು. ಹಾ, ಬಹುದಿನಗಳ ನಂತರ ನಮ್ಮೊಂದಿಗೆ ಬಂದಿದ್ದಾರೆ ರುಕ್ಮಿಣಿ ಅವರು. ಸೊ ಮಂಜುಣ ಹೇಗಿದ್ದೀರಾ? ನಾನು ರುಕ್ಮಿಣಿ ಅಂತ ಹೇಳಿ ನಮಗೆ ಹಾಡು ನಾನೇ ಮೈಲಾರೆ ಹಾಡು ಪ್ರಸಾರ. ಓಕೆ, ನಾನಿನ್ನ ಮರೆಯಲಾರೆ ಚಿತ್ರದ್ದು ಅಥವಾ ನಾನಿನ್ನ ಮರೆಯಲಾರೆ ಆ ಹಾಡು ಓಕೆ ಪ್ರಸಾರ ಮಾಡಿದ್ದೇನೆ ರುಕ್ಮಿಣಿ ಅವರೇ. ಸೊ ಕಾರ್ಯಕ್ರಮದಲ್ಲಿ ನಮಗೆ ಬಸವರಾಜ್ ಹುಗಾರವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ನನಗೆ ಭಾಳ ಖುಷಿ ಆಯಿತು ಆ ಮೆಸೇಜ್ ನೋಡಿ. ಅಣ್ಣ, ನೀವು ಪ್ಲೇ ಮಾಡಿದ ಎಲ್ಲ ಓಲ್ಡ್ ಸಾಂಗ್ ನಮ್ಮ ಬಾಲ್ಯದ ದಿನಗಳು ಯಾವಾಗಲೂ ನೆನಪಾಗುತ್ತೆ. ಮಧ್ಯಾಹ್ನ ಕೇಳ್ತಿರುವಾಗ ಮನಸ್ಸೆಲ್ಲ ನೋವುಗಳು ಮರೆತು ಹೋಗುತ್ತೆ. ಆ ದಿನಗಳು ಎಂದೆಂದಿಗೂ ಮರೆಯಲಾಗದಂತಹ ದಿನಗಳು. ಅಣ್ಣ, ವಿ ಆರ್ ವೆರಿ ಹ್ಯಾಪಿ ಅಂತ ಮೆಸೇಜನ್ನು ಬಸವರಾಜ್ ಹುಗಾರವರು ಮಾಡಿದ್ದಾರೆ. ಬಸವರಾಜ್ ಹುಗಾರವರಿಗೆ ಇದೇ ಉದ್ದೇಶ ನೋಡ್ರಿಪ್ಪ. ಎಸ್, ಕಾರ್ಯಕ್ರಮದಲ್ಲಿ ಬನ್ನಿ, ಮುಂದೆ ಹೋಗೋಣ. ನೆನಪಿನ ದೋಣಿಯಲ್ಲಿ ಕೂತ್ಕೊಳ್ಳೋಣ. ಸವಿ ಸವಿ ನೆನಪು ಗೀತೆಯನ್ನು ರಿಕ್ವೆಸ್ಟ್ ಮಾಡಿರುವ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ವೈಭವ ನಗರದಿಂದ ಇವರು ಅಮಿತ್ ಟೇಲರ್ ಅವರು. ಇವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಮೈ ಆಟೋಗ್ರಾಫ್ ಚಿತ್ರದು. ಬನ್ನಿ ಕೇಳಿ, ಮಜಾ ಮಾಡಿ. ದಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶನಿವಾರ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ. ಸೊ ಹಾಡನ್ನ ಕೇಳಿ ಮಜಾ ಮಾಡಿ.

ಆಲ್ರೈಟ್, ನಿಮ್ಮ ನಿಮ್ಮ ಶಾಲೆ ಸ್ಪೆಷಲ್ ನಿಮ್ಮ ನಿಮ್ಮ ಗೀತೆ ಕೇಳ್ತಾ ಶಾಲೆ ದಿನಗಳು ನೆನಪಾಗ್ತಾ ಇದೆಯಲ್ವಾ? ಲಕ್ಷ್ಮಣ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಯಿತು ಪ್ರಸಾರ. ಇದಕ್ಕಿಂತ ಮುಂಚಿನ ಗೀತೆ ನೀನಗುವಾಗ, ಆ ಗೀತೆ ವಿಜಯ್ ಕುಮಾರ್ ಅವ್ರದ್ದು, ಅಂದರೆ ನಮ್ಮ ವಿಜಯ್ ಕುಮಾರ್ ಭಸ್ಮಿಯವರು. ಧನ್ಯವಾದ ಮಂಜುನಾಥ್ ಸರ್ ಅಂತ ಮೆಸೇಜ್ ಕೂಡ ಮಾಡಿದ್ದಾರೆ, ಹ್ಯಾವ್ ಅ ನೈಸ್ ಡೇ ಅಂತ ಹೇಳಿದ್ದಾರೆ, ಅವರಿಗೂ ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ತೊತ್ತು ಅನ್ನ ತಿನ್ನೋಕೆ ನನ್ನ ಫೇವ್ರೇಟ್ ಹಾಡು ಈ ಜೀವನದ ಎಲ್ಲ ಹಾಡಿನ ಒಂದು ಜೀವನದ ಅರ್ಥನೇ ಇದರಲ್ಲಿದೆ. ಸೊ ಬನ್ನಿ, ನನ್ನ ಲಾಸ್ಟ್ ಡೈಲಾಗೇ ಇದೇ ಇರುತ್ತೆ. ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಹಂಗೆ ಎಲ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ ಅಂತ ಇದೇ ಹೇಳ್ತಿರ್ತೇನೆ. ಸೊ ಸ್ನೇಹಿತರೆ, ಬಸವರಾಜ್ ಹುಗ್ಗಾರ ಅವರು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಹೃದಯದಲ್ಲಿ ಇದೇನಿದು ರತನವ್ರದ್ದು, ಅದಾದ ತಕ್ಷಣ ಬಾರೇ ಬಾರೇ ನನ್ನವಳೆ ಈ ಗೀತೆ ಗಂಡ ಬೇರುಂಡ ಅನ್ನೋ ಚಿತ್ರ ಗಜಾನನ್ ಖಾಮ್ಕರ್ ಅವ್ರದ್ದು. ಅದಾದ ತಕ್ಷಣ ವಿನೋದ್ ಅವರೇ ನಿಮ್ಮ ಗೀತೆ, ನಾನು ನನ್ನ ಹೆಂಡತಿಯರು ಚಿತ್ರದ್ದು ಟೈಟಲ್ ಸಾಂಗ್. ಅದಾದ ತಕ್ಷಣ ಶೋಭಾ ಡೌಲಿ ಅವರೇ ನಿಮ್ಮ ಗೀತೆ. ಅದಾದ ತಕ್ಷಣ ರೇಣುಕಾ ಅವರೇ ನಿಮ್ಮ ಗೀತೆ. ಅದಾದ ತಕ್ಷಣ ರೇಣುಕಾ ಖಾಮ್ಕರ್ ಅವರ ಗೀತೆ. ಅದಾದ ತಕ್ಷಣ ಯಾರಿ ನೀನು ಸುಂದರ ಚೆಲುವೆ, ಕರುಣಾ ಗುಟೇಕರ್ ಅವರು, ಅವರ ಪ್ರೀತಿಯ ಮಗಳು ಶಿಲ್ಪಾ ಅವರ ಜನ್ಮದಿನ, ಆ ಒಂದು ಕಾರಣಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ನಮ್ಮ ರುಕ್ಮಿಣಿ ಅವರ ಗೀತೆ, ನಾನಿನ್ನ ಮರೆಯಲಾರೆ ಚಿತ್ರದ್ದು. ಸೊ ಬನ್ನಿ, ನಾನಿನ್ನ ಮರೆಯಲಾರೆ ಆ ಗೀತೆ ಅವ್ರದ್ದು ಆಗಿದೆ. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಯೊಂದಿಗೆ ನಿಮ್ಮ ಶಾಲೆ ದಿನಗಳನ್ನ ನೆನಪಿಸುತ್ತಾ, ಇವತ್ತಿನ ಈಶುವಾಗ ಶನಿವಾರ 6ನೇ ಜೂನ್, ಒಂದು ಕ್ಷಣ ಮುಖದ ಮೇಲೆ ನಗು ಬರಲಿ ಆತ್ಮೀಯ ಸ್ನೇಹಿತರೆ, ಆ ಶಾಲೆ ದಿನಗಳಲ್ಲಿರೋ ಸಿಹಿಯಾದ ನೆನಪನ್ನ ನೆನಪಿಸುತ್ತಾ ದಿನ ಕಳೀರಿ, ಹಾಡನ್ನ ಕೇಳಿ ಮಜಾ ಮಾಡಿ.

ಈ ಚಿತ್ರನೇ ಮೊಟ್ಟ ಮೊದಲನೇ ಬಾರಿಗೆ ಕೇಳಿದ್ದು, ಈ ಚಿತ್ರದ ಗೀತೆ ಕೂಡ ಮೊಟ್ಟ ಮೊದಲನೇ ಬಾರಿಗೆ ಬರ್ತಾ ಇದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಸ್ನೇಹಿತರೆ, ರತನವರ ಗೀತೆ ಆಯಿತು ಪ್ರಸಾರ. ಈಗ ಮುಂದಿನ ಗೀತೆ ಗಂಡ ಬೇರುಂಡ ಅನ್ನೋ ಚಿತ್ರದ್ದು. ಗೀತೆಯೊಂದಿಗೆ ಗಜಾನನ್ ಖಾಮ್ಕರ್ ಅವರು ಭಾಗವಹಿಸಿದ್ದಾರೆ. ನನಗೆ ಹೇಳಿದರು ಚಿತ್ರ ಕೂಡ ನೋಡಿ, ಸಸ್ಪೆನ್ಸ್ ಇದೆ, ಭಾಳ ಒಳ್ಳೆ ಚಿತ್ರ ಇದೆ ಅಂತ ಹೇಳಿದರು. ರೆಬಲ್ ಸ್ಟಾರ್ ಅಂಬರೀಷಣ್ಣ, ನಮ್ಮ ಶಂಕರಣ್ಣನೂ ಇದ್ದಾರೆ, ಹಾಗೂ ಲಕ್ಷ್ಮಿಯವರು ಇದ್ದಾರೆ, ಹಾಗೂ ಹಿಂದಿ ಚಿತ್ರದ ಇವರೇ ವಿಲನ್ ಆಗಿ ಅಂಬರೀಷ್ ಪುರಿ ಅವರು ಗೊತ್ತಿರಬಹುದು ಯಾರಿಗಾದ್ರು. ಅಂಬರೀಷ್ ಪುರಿ ಅವರು ಕೂಡ ಇದರಲ್ಲಿದ್ದಾರೆ. ನಾನು ಈಗ ಜಸ್ಟ್ ನೋಡ್ತಾ ಇದ್ದೀನಿ, ಯಪ್ಪ ದೇವ್ರ ಈ ಪಿಕ್ಚರ್ದ ಹೆಸರು ಕೇಳಲಿಲ್ಲ. ಸೊ ಸ್ನೇಹಿತರೆ, ಬರ್ತಾ ಇದೆ ಈ ಚಿತ್ರದು ಗೀತೆ ಕಾರ್ಯಕ್ರಮದಲ್ಲಿ. ಈ ಗೀತೆ ಆದ ತಕ್ಷಣ ವಿನೋದ್ ಅವರೇ ನಿಮ್ಮ ಗೀತೆ, ಅದಾದ ತಕ್ಷಣ ಶೋಭಾ ಅವರೇ ನಿಮ್ಮ ಗೀತೆ, ಅದಾದ ತಕ್ಷಣ ಎರಡು ರೇಣುಕಾ ಇದ್ದಾರೆ, ಒಬ್ಬರು ರೇಣುಕಾ ಅವರು, ಅದಾದಮೇಲೆ ರೇಣುಕಾ ಕಾಮ್ಕರ್ ಅವರು, ಅದಾದಮೇಲೆ ಕರುಣಾ ಗೋಟೇಕರ್ ಅವರ ಹಾಡು, ಅದಾದಮೇಲೆ ನಿನ್ನ ಮರೆಯಲಾರೆ ರುಕ್ಮಿಣಿಯವರ ಗೀತೆ. ಸ್ನೇಹಿತರೆ, ಆರಾಮ್ಸೆ ತಮ್ಮ ತಮ್ಮ ಗೀತೆಯನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ.

ವಿನೋದ್ ಅವರೇ, ಜೋರ್ ಐತಿ ಹಾಡು. ಶಾಲೆ ಸ್ಪೆಷಲ್ನಲ್ಲಿ ಈ ಹಾಡು ರಿಕ್ವೆಸ್ಟ್ ಮಾಡಿ ಡೇ ಆ್ಯಂಡ್ ನೈಟು ಟಚ್ಚಿಂಗು, ಸಿಂಗಿಂಗು, ಡ್ಯಾನ್ಸಿಂಗು ಮಾಡ್ರಿ. ಸ್ನೇಹಿತರೆ, ನಾವು ಸ್ಕೂಲ್ನಲ್ಲಿದ್ದಾಗ ಒಂದು ಹಾಡ್ರಿಪ್ಪ ರವಿಚಂದ್ರನ್ ಅವ್ರದ್ದು, ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡ್ಬಾರ್ದನ್ನ. ಅಪ್ಪ ಅವ್ರದ್ದು ಹಾಡುಗಳು ಬಂದರೆ ಸಾಕ್ರಿಪ್ಪ, ನಮ್ಮ ಅವ್ವ ಚಾನೆಲ್ಲ ಚೇಂಜ್ ಮಾಡವ್ರಿ. ಹಾಂ, ಸೊ ಸ್ನೇಹಿತರೆ, ಡೇ ಆ್ಯಂಡ್ ನೈಟು ಟಚ್ಚಿಂಗು ಸಿಂಗಿಂಗು ಮಾಡ್ತಾ ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಆಯಿತು ಪ್ರಸಾರ. ಮುಂದೆ ಹೋಗೋಣ ಕುಹು ಕುಹು ಕೋಗಿಲೆ ಚಂದ್ರ ಚಕೋರಿ ಚಿತ್ರದ ಗೀತೆ ಶೋಭಾ ಅವರು ಕಾರ್ಯಕ್ರಮದಲ್ಲಿ. ಈ ಗೀತೆ ಶೋಭಾ ಡಬ್ಲಿ ಅವ್ರದ್ದು ಆಗಿದೆ. ಸೊ ಸ್ನೇಹಿತರೆ, ಬರ್ತಾ ಇದೆ ಈ ಗೀತೆ ಅವ್ರಿಗೋಸ್ಕರ. ಆಚೆ ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು ಹೇಳ್ತಾ ಇದ್ರೆ ಅವರ ಮೊಮ್ಮಗಳು ಶ್ರೇಯಾ ಅವ್ರದ್ದು 6th ಬರ್ಡೇ ಇದೆ. ಶ್ರೇಯಾ ಅವರಿಗೂ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಕೇಳ್ತಾ ಇರಿ ವೇಣು ಧ್ವನಿಗೆ ದಿವಸ ದಿವಸ. ಶ್ರೇಯಾ ಅವರೇ, ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮಗೆ, ದೇವರು ಒಳ್ಳೇದು ಮಾಡಲಿ, ಹನುಮಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. 6th ಬರ್ಡೇ ಇವತ್ತು, ಸೊ ಒಳ್ಳೇದಾಗಲಿ. ಬರಲಿ, ಮುಂದಿನ ಗೀತೆ ರೇಣುಕಾ ಅವ್ರದ್ದು. ಆಹಾ ಜುಮ್ ತಕ ಜುಮ್ ಜುಮ್, ಅದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವ್ರದ್ದು. ನನಗೆ ಗಣಪತಿ ಭಂಡಾರಿ ಅವರು ಅಪೂರ್ವ ಸಂಗಮ ಚಿತ್ರದ ಒಂದು ಗೀತೆ ಅರಳಿದೆ ತನುಮನ, ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಸ್ವಲ್ಪ ಲೇಟಾಗಿ ಬರುತ್ತೆ ನಮ್ಮ ಗಣಪತಿ ಭಂಡಾರಿಯವರೇ, ಏಕೆಂದರೆ ಸ್ವಲ್ಪ ಲೇಟಾಯಿತು ನಿಮಗೆ ಭಾಗವಹಿಸಲಿಕ್ಕೆ. ಬಟ್ ಯಸ್, ಗೀತೆಯನ್ನು ಲೋಡ್ ಮಾಡಿಟ್ಟಿದ್ದೇನೆ, ಡೋಂಟ್ ವರಿ. ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರೇನೇನು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ಬನ್ನಿ, ಈ ಟಚ್ಚಲ್ಲಿ ಏನು ಇದೆ. ಪೂಜಾ ಅವರು ಅವರ ಪ್ರೀತಿಯ ಗೆಳತಿಗೋಸ್ಕರ ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಸ್ನೇಹಿತರೆ, ಅವರಿಗೆ ಆ ಗೀತೆ. ಸೊ ಸ್ನೇಹಿತರೆ, ಅದಾದ ತಕ್ಷಣ ಸುಮ್ ಸುಮ್ಮನೆ ನಗ್ತಾಳೆ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರಥಮೇಶ್ ಅವರು ಭಾಗವಹಿಸಿದ್ದಾರೆ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್. ಈ ಕಾರ್ಯಕ್ರಮದ ವಿಶೇಷತೆ, ನೀವು ನಿಮ್ಮ ಸ್ಕೂಲ್ ಡೇಸ್ಗಳಲ್ಲಿ ಕೇಳಿರುವ ಒಂದು ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಏಕೆಂದ್ರೆ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ. ಈ ಶಾಲೆಯ ಗಂಟಿ ಕೇಳಿದ್ರೆ ಶಾಲೆ ನೆನಪಾಗುತ್ತೆ. ಸೊ ಶಾಲೆ ನೆನಪಾಗುತ್ತಾ ಕನ್ನಡ ಚಿತ್ರರಂಗದ ಒಂದು ಗೀತೆ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಗೀತೆಗಳು ರಿಕ್ವೆಸ್ಟ್ ಮಾಡಿ ಒಳ್ಳೆ ಹೌಸ್ಫುಲ್ ಆಗೈತ್ರಿ, ರಿಕ್ವೆಸ್ಟ್ ತೊಗೊಳಿಕ್ಕೆ ಆಗೋದಿಲ್ಲ ಹಾಡನ್ನ ಕೇಳಿ. ಹಾ, ರಾಜಶ್ರೀ ಅವರು ಒಳ್ಳೆ ಗೀತೆಗಳು, ಎಲ್ಲ ಗೀತೆ ಸೂಪರ್ ಅಂತ ಹೇಳಿದಾನೆ. ಥ್ಯಾಂಕ್ ಯು ಸೋ ಮಚ್. ಸೊ ಕಾರ್ಯಕ್ರಮದಲ್ಲಿ ಬಸವರಾಜ್ ಪತ್ತಾರ್ ಅವರು ಕೂಡ ಈಗ ಮೆಸೇಜ್ ಮಾಡಿದ್ದಾರೆ. ಬಿದ್ದೆ ಬಿದ್ದೆ ಬಾತ್ರೂಮಿನಲ್ಲಿ, ನಾನು ಬಿದ್ದೆ, ಲೇಟ್ ಆಗಿದೆ, 11:20 ಸ್ನೇಹಿತರೆ. 10:30 ಒಳಗೆ ಮೆಸೇಜ್ ಮಾಡಿದರೆ ಸ್ವಲ್ಪ ಅನುಕೂಲವಾಗುತ್ತೆ, ಏಕೆಂದರೆ ಭಾಳಷ್ಟು ಜನರು ರಿಕ್ವೆಸ್ಟ್ ಮಾಡಿರ್ತಾರೆ ಗೀತೆಗಳು. ಸೊ ಲೋಡ್ ಆಗಿದೆ ಗೀತೆ, ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ಅದು ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.0 FM KLE ಕನಸು.

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ ಹಿಂದೂ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂದರ್ಶನ ಸ್ನೇಹಿತರೆ, ನಮಗಾಗಿ ಕಾನೂನು ಕಾರ್ಯಕ್ರಮ. ಎಸ್, ಈ ಒಂದು ವಿಷಯದ ಸಂಬಂಧಿ ಅಡ್ವೊಕೇಟ್ ಹಾಗೂ ಸಾಹಿತಿ ರವೀಂದ್ರ ತೋಟಿಗೇರ್ ಅವರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ.
1: ನಮಸ್ಕಾರ ತಮಗೂ ಕೂಡ.
0: ಅಫ್ಕೋರ್ಸ್, ಇವತ್ತಿನ ವಿಷಯ ಕಾನೂನು. ಕಾನೂನು ಅಂತ ಹೇಳಿದ ತಕ್ಷಣ ಎಲ್ಲರೂ ಫಸ್ಟ್ ಬಹಳ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಯಾಕೆಂದ್ರೆ ಬಹಳ ಇದೆ. ಇವತ್ತಿನ ವಿಷಯ ಮೋಟಾರ್ ವೆಹಿಕಲ್ ಆಕ್ಟ್, ಇದ್ರ ಬಗ್ಗೆ ಈ ಒಂದು ಸಂದರ್ಶನ. ಸೊ ನಡೀನಿ, ಮೋಟಾರ್ ವೆಹಿಕಲ್ ಆಕ್ಟ್ ಅಂದ್ರೆ ಏನು, ಅದರ ಮಹತ್ವ ಸೊ ಪ್ಲೀಸ್ ತಿಳಿಸಿ.
1: ಕಾನೂನು ಅಂದಮೇಲೆ ಕಾನೂನು ತಿಳ್ಕೊಳ್ಳೋದೇ ಬಹಳ ಕ್ಲಿಷ್ಟಕರ. ಅದಕ್ಕೆ ಆ ಕಾನೂನನ್ನು ತಿಳ್ಕೊಳ್ಳೋ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಮೋಟರ್ ವಾಹನ ಅಂತಂದಮೇಲೆ ಆ ಮೋಟರ್ ವಾಹನಕ್ಕೆ ಸಂಬಂಧಿಸಿದಂಥ ಒಂದು ಮಾಲೀಕತ್ವ ಅಂತ ಬರುತ್ತೆ, ಓನರ್ಶಿಪ್ಪು. ಹಾಗೆಯೇ ಚಾಲನೆ, ಆ ಮೋಟರ್ ವೆಹಿಕಲ್ ಇಟ್ಕೊಂಡ ಮೇಲೆ ಅದನ್ನು ಚಾಲನೆ ಮಾಡಬೇಕಲ್ಲ, ಹಾಗೆ ಇಟ್ಕೊಂಡು ಇರಲಿಕ್ಕಾಗಲ್ಲ. ಅದಾದಮೇಲೆ ಅದರ ಉಪಯೋಗ, ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು, ರಸ್ತೆ ಮೇಲೆ ಚಲಾಯಿಸಬೇಕಾದ್ರೆ ಯಾವ ರೀತಿಯಾದಂಥ ಒಂದು ನಿಯಮಗಳಿದೆ, ಅದ್ರ ಬಗ್ಗೆನೂ ಕೂಡ ನಾನು ಇಲ್ಲಿ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಾಲೀಕತ್ವ ಇರ್ಬೋದು, ಚಾಲನೆ ಇರ್ಬೋದು, ಹಾಗೂ ಉಪಯೋಗಕ್ಕೆ ಇರುವಂಥ ಈ ವಾಹನ ಇರ್ಬೋದು, ಇದಕ್ಕೆ ಸಂಬಂಧಪಡುವಂಥ ಒಂದು ನಿಯಂತ್ರಣ. ಆ ನಿಯಂತ್ರಣ ಯಾವ ರೀತಿಯಾಗಿ ಆಗಬೇಕು, ಆ ನಿಯಂತ್ರಣಕ್ಕೆ ಯಾವ ರೀತಿಯಾದಂಥ ಒಂದಿಷ್ಟು ನಿರ್ಬಂಧಗಳಿದೆ ಕಾನೂನು ಅಡಿಯೊಳಗೆ, ಅದರ ಬಗ್ಗೆ ಒಂದು ಕಾನೂನು ಚೌಕಟ್ಟು ಅನ್ನು ಏನು ಮಾರ್ಪಾಡು ಮಾಡಿದರು, ಅದು 1988 ಮೋಟರು ವಾಹನಗಳ ಅಧಿನಿಯಮ, ಅದನ್ನು ಜಾರಿಗೆ ತಂದರೂ ಕೂಡ 2019 ಸಾಕಷ್ಟು ವಿಚಾರಗಳನ್ನು ವಿಷಯಗಳನ್ನು ನಿಯಮದಡಿಯಲ್ಲಿ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿಗಳನ್ನು ಮಾಡಿಕೊಂಡು ಈ ನಿಯಮವನ್ನು ಮುಂದುವರಿಸಿದರು 2019. ಹಾಗೆ ಅದರಲ್ಲಿ ಬರುವಂಥ ಪ್ರಮುಖವಾದಂಥ ವಿಚಾರಗಳಂತಂದರೆ, ಯಾವುದೇ ವ್ಯಕ್ತಿ ಒಂದು ವಾಹನವನ್ನು ರಸ್ತೆ ಮೇಲೆ ಚಲಾಯಿಸಬೇಕಾದ್ರೆ ಅವನಿಗೆ ಲೈಸೆನ್ಸ್ ಇರಬೇಕಾಗ್ತದೆ, ಅಂದರೆ ಚಲನಾ ಅಧಿಕೃತವಾದಂಥ ಚಲನಾ ಲೈಸೆನ್ಸ್ ಇರಬೇಕಾಗ್ತದೆ. ಹಾಗೆಯೇ ಅದನ್ನು ಸಾರ್ವಜನಿಕವಾಗಿ ಓಡಾಡಿಸ್ಬೇಕಲ್ಲ, ಅದಕ್ಕೆ ಒಂದಿಷ್ಟು ನಿರ್ಬಂಧಗಳು ಬೇಕು. ಇನ್ನು ಯಾವ ರೀತಿಯಾಗಿ ನಿರ್ಬಂಧಗಳು ಬೇಕು, ಅದಕ್ಕೆ ಯಾವ ರೀತಿಯಾದಂಥ ವಯಸ್ಸು ಬೇಕು, ಎಷ್ಟು ವಯೋಮಿತಿಗಳು ಅಂದರೆ ವ್ಯಕ್ತಿಗಳು ಆ ಮೋಟರ್ ವಾಹನವನ್ನು ಚಾಲನೆಯನ್ನು ಮಾಡ್ಬೋದು ಅಂಥೇಳಿ. ಹಾಗೆಯೇ ಈ ಪ್ರತಿಯೊಬ್ಬರು ವಾಹನದ ಮಾಲಕರೇನಿರ್ತಾರೆ, ಆ ವಾಹನದ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ತಕ್ಕದ್ದು, ರಿಜಿಸ್ಟ್ರೇಷನ್ ಬಹಳ ಕಂಪಲ್ಸರಿ ಇದೆ, ಮ್ಯಾಂಡೇಟರಿ ಇದೆ, ಅದಕ್ಕೆ ಅದನ್ನು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ತಕ್ಕದ್ದು, ನೋಂದಣಿ ಮಾಡದೇನೆ ಆ ವಾಹನವನ್ನು ರಸ್ತೆಗೆ ತರತಕ್ಕದ್ದಲ್ಲ ಅನ್ನುವಂಥದ್ದು ನಿಯಮ ಬಹಳ ಸ್ಪಷ್ಟವಾಗಿದೆ. ಹಾಗೆ ಪ್ರತಿಯೊಬ್ಬರು ಮೋಟರ್ ವಾಹನಕ್ಕೆ ಸಂಬಂಧಿಸಿದಂತೆ ವಿಮಾ ಪ್ರಮಾಣ ಪತ್ರ ಅಂದರೆ ಇನ್ಶೂರೆನ್ಸ್ ಮಾಡ್ತಕ್ಕದ್ದು, ಅದು ಸಹಿತ ಮ್ಯಾಂಡೇಟರಿ ಇದೆ, ಕಂಪಲ್ಸರಿ ಇದೆ. ಯಾರೇ ಒಬ್ಬರು ಈ ವಾಹನಗಳನ್ನು ಲೈಸೆನ್ಸ್ ಇಲ್ಲದೆ ಚಲಾಯಿಸಿದರೆ ಅದಕ್ಕೆ ಶಿಕ್ಷಾರ್ಹ ಅಪರಾಧ ಇದೆ. ಹಾಗೆಯೇ ಯಾರು ಕೂಡ ಕಡ್ಡಾಯವಾಗಿ ಅದನ್ನು ನೋಂದಣಿ ಮಾಡದೇನೆ ರಸ್ತೆಗೆ ಚಲಾಯಿಸಿದರೆ ಅದಕ್ಕೂ ಕೂಡ ಕಾನೂನು ಅಡಿಯೊಳಗೆ ದಂಡ ಮತ್ತು

0: ಪುಟ್ಟರ್ವಿಗಳ ವಾಹನ ಅಂತ ಬಂದ ತಕ್ಷಣ ವಾಹನದಲ್ಲಿ ಕುಳಿತುಕೊಳ್ಳುವ ಮುಂಚೆ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬಹಳ ಮುಖ್ಯ, ಬಿಕಾಸ್ ಜನರಿಗೆ ಅದು ಅರಿವಾಗಿರಲೇಬೇಕು. ಆ್ಯಂಡ್ ಆ ಡಾಕ್ಯುಮೆಂಟ್ಸ್ ಮಹತ್ವ, ಈಗ ನೀವು ಇನ್ಶೂರೆನ್ಸ್ ಅಂತ ಹೇಳಿದೆ ಒಂದು, ಅದು ಆರ್ ಸಿ ಅಂತ ಬರುತ್ತೆ, ಇನ್ನೊಂದು ಏನದು ಎಮಿಷನ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಸರ್, ಆನ್ ದ ಹೋಲ್ ಹೇಳಿ ಪ್ಲೀಸ್.
1: ಮೊದಲೇದ್ದು ಬೇಕಾಗಿರೋದು ಡ್ರೈವಿಂಗ್ ಲೈಸೆನ್ಸ್, ಅದಾದ್ಮೇಲೆ ಬೇಕಾಗಿರೋದು ಕಡ್ಡಾಯವಾಗಿ ನೋಂದಣಿ ಮಾಡ್ತಕ್ಕದ್ದು ಆರ್ ಸಿ ಬುಕ್. ಅಂದ್ರೆ ಆರ್ ಸಿ ಓನರ್ ಅಂತ ಏನ್ ಹೇಳ್ತದಲ್ಲ, ಅವ್ರಿಗೆ ಆರ್ ಸಿ ಬುಕ್ ಅಂತ ಕೊಡ್ತಾರೆ. ಆರ್ ಸಿ ಬುಕ್ ಅಂತೂ ಕಂಪಲ್ಸರಿ ಇಟ್ಕೊಳ್ಳೇಬೇಕು. ಹಾಗೇನೆ ಇನ್ಶೂರೆನ್ಸ್ ಪರ್ಟಿಕ್ಯುಲರ್ಸ್, ಇನ್ಶೂರೆನ್ಸ್ ಪಾಲಿಸಿ ಇರುತ್ತಲ್ಲ, ಆ ಪಾಲಿಸಿಯನ್ನು ಕೂಡ ಇಟ್ಕೊಳ್ಬೇಕು. ಹಾಗೆ ವಾಹನದ ಈ ಎಮಿಷನ್ ಟೆಸ್ಟ್, ಆ ಎಮಿಷನ್ ಟೆಸ್ಟನ್ನು ಮಾಡಿಸಿರುವಂತ ಒಂದು ಕಾಪಿಯನ್ನು ಕೂಡ ನಮ್ಮ ಜೊತೆಗೆ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಇವೆಲ್ಲ ಕೂಡ ಇಲ್ದೇನೆ ನಾವು ಗಾಡಿನೇ ಚಲಾಸಬಾರದು ಅನ್ನುವಂಥದ್ದು.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳೋರು ಬಹಳಷ್ಟು ಜನರು ನೋಡಿ, ಟೆಂತ್ ಆದ ತಕ್ಷಣ 9th 8th ನಲ್ಲಿಯೇ ವಾಹನ ಚಲಾಯಿಸಲಿಕ್ಕೆ ಆರಂಭ ಮಾಡ್ತಾರೆ. ಬಟ್ ಕೇಳುಗರಿಗೆ ಅಫ್ಕೋರ್ಸ್ ಲೀಗಲ್ ಏಜ್ ಯಾವುದು ವಾಹನ ಚಲಾಯಿಸೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಈಗ ಚಾಲನಾ ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕೆ ಇರಬೇಕಾದಂತ ವಯೋಮಿತಿ, ಆ ವಯೋಮಿತಿ ಏನಿರ್ಬೋದು ಅಂತಂದ್ರೆ ಗೇರ್ ಇಲ್ಲದೆ ಇರುವಂತ ವಾಹನ, ಅಂದ್ರೆ ನಾನ್ ಗೇರ್ ವೆಹಿಕಲ್ಸ್. ಆ ನಾನ್ ಗೇರ್ ವೆಹಿಕಲ್ಸ್ ಚಲಾಯಿಸಿ ಅಂದ್ರೆ ಮೋಟ್ರ್ ಸೈಕಲ್ಗಳನ್ನು ಚಲಾಯಿಸಬೇಕಾದ್ರೆ ಆ ಪಾಲಕರ ಸಮ್ಮತಿಯನ್ನು ಪಡೆದುಕೊಂಡು, ಯಾಕಂದರೆ ಮಕ್ಕಳು ಚಿಕ್ಕವರು ಇರ್ತಾರೆ, ಅವರೇ ಏನಾದರೂ ಆದರೆ, ಅಂದರೆ ನೀವು ಹೇಳಿದ್ರಿ ಈಗ 10th ಅಥವಾ ಅದಕ್ಕಿಂತ ಅಂದರೆ
0: ಆಸಕ್ತಿ ಸರ್ ಬಂದೇ ಬರುತ್ತೆ ಓಡಿಸ್ಬೇಕು ಕಾರು ಬೈಕು ಅಂತ.
1: ಹೌದು, ಅಂತ ಏನು ಮಕ್ಕಳಿರ್ತಾರೆ, ಅವ್ರೇನಾದರೂ ಆ ವೆಹಿಕಲನ್ನು ಚಲಾಯಿಸಿಬಿಟ್ರೆ ಏನಾದರೂ ಅಪಘಾತ ಆಯಿತು ಏನಾದರೂ ಆಯ್ತು ಅಂದರೆ ಅದಕ್ಕೆ ಶಿಕ್ಷೆ ಏನಿದೆ ಆ ಮಕ್ಕಳಿಗೆ ಕೊಡಂಗಿಲ್ಲ ಶಿಕ್ಷೆ, ಆ ತಂದೆ ತಾಯಿ ಪಾಲಕರಿಗೆ ಕೊಡ್ತಾರೆ. ಅಂದರೆ ವೆಹಿಕಲ್ ಯಾರ ಹೆಸರಲ್ಲಿ ಇರುತ್ತಲ್ಲ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಮಕ್ಕಳು ಅವ್ರಿಗೆ ಏನು ತಿಳಿಯದಂಥ ಮಕ್ಕಳು, ಅಂದರೆ ಬಹಳ ಪರಿಶುದ್ಧ ಇರುವಂಥ, ಅಂದರೆ ತಿಳುವಳಿಕೆ ಇರದೇ ಇರುವಂಥ ಮಕ್ಕಳು, ಅವ್ರಿಗೆ ನಾವು ಕಾನೂನನ್ನು ಅಂದರೆ ಪರಿಜ್ಞಾನ ಅಂತರೂ ಕೊಡಲೇಬೇಕು. ಕಾನೂನು ಕೆಲವೊಂದು ಕಾನೂನುಗಳನ್ನಾದರೂ ನಾವು ಕನಿಷ್ಠ ಕಾನೂನು ಅಂತೀವಿ, ಜನಸಾಮಾನ್ಯರಿಗೆ ಕನಿಷ್ಠ ಕಾನೂನುಗಳಾದರೂ ಬೇಕು. ಮಕ್ಕಳಿಗೆ ಈ ರೀತಿಯಾದಂಥ ಕಾನೂನುಗಳು ತಮ್ಮ ಏನು ಪಠ್ಯ ಇದರೊಳಗನೆ ಕ್ರಮದಲ್ಲೇ ಅಳವಡಿಸ್ಬೇಕು ಅನ್ನುವಂಥದ್ದು ನಂದು ವಿಚಾರ.
0: ಬಹಳ ಉತ್ತಮವಾಗಿ ಹೇಳಿದ್ರಿ.
1: ಯಾಕಂತಂದರೆ 16-18 ವಯೋಮಿತಿ ಇರುವಂಥ ಏನು ಮಕ್ಕಳಿರ್ತಾರೆ ಅವರು ಗೇರ್ ಇಲ್ಲದೆ ಇರುವಂಥ ಮೋಟರ್ ವೆಹಿಕಲನ್ನು ಚಲಾಯಿಸ್ಬೋದು. ಇನ್ನು 18 ಅಂದರೆ 18 ಅಥವಾ 18 ಹೆಚ್ಚು ಇರುವಂಥ ವಯೋಮಿತಿಯ ಮಕ್ಕಳು ಇರ್ಬೋದು ಅಥವಾ ಯಾರೋ ಇರ್ಬೋದು ಸಾರ್ವಜನಿಕರು, ಅವರು ಲಘು ಹಗುರ ವಾಹನ ಅಂದರೆ LMV ಅಂತೇವೆ, ಆ LMVನ ಅಂದರೆ ಅದರಲ್ಲಿ ಕಾರ್ ಬರ್ಬೋದು ಅಥವಾ ಮತ್ತೆ ಅಂದರೆ 2-wheeler ಬರ್ಬೋದು, ಅಂದರೆ ಗೇರ್ ಇರುವಂಥ ವಾಹನಗಳಿರ್ಬೋದು, ಆ ರೀತಿಯ ವಾಹನಗಳನ್ನು 18 ನಂತರ ಇರುವಂಥ ವಯೋಮಿತಿ ಇರುವಂಥ ಜನ ಚಲಾಯಿಸ್ಬೋದು. ಇನ್ನು 20 ಅಂದರೆ 20 ಹೆಚ್ಚು ಇರುವಂಥ ವಯೋಮಿತಿ ಇರುವಂಥ ಒಂದು ಜನರು ಸಾರಿಗೆ ವಾಹನವನ್ನು ಚಲಾಯಿಸಬೇಕಾದ್ರೆ, ಅಂದರೆ ಹೆವಿ ವೆಹಿಕಲ್ಸ್ ಅಂತ ಏನು ಬರುತ್ತೆ ಆ ವೆಹಿಕಲನ್ನು, ಅಂದರೆ ಸಾರಿಗೆ ವಾಹನ ಇರ್ಬೋದು ಅಥವಾ ಇನ್ನಿತರ ವಾಹನಗಳನ್ನು ಇರ್ಬೋದು, ಅದನ್ನು ಆ ವಾಹನಗಳಿಗೆ ಏನಾದರೂ ನಾವು ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕೆ 20 ಹೆಚ್ಚಿರಬೇಕು. ಅಂದರೆ ಇದಕ್ಕೆ ಈ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ವೆಹಿಕಲ್ಗಳು ಎಷ್ಟು ಥರ ಇದೆ ಅನ್ನುವಂಥದ್ದು ನಾವು ಮೊದಲು ತಿಳ್ಕೊಳ್ಬೇಕು. ವೆಹಿಕಲ್ ಎಷ್ಟು ಥರ ಇದೆ, ಯಾವ್ಯಾವ ರೀತಿಯಾದಂಥ ವೆಹಿಕಲ್ ಇದೆ ಅಂತ ಹೇಳಿದರೆ ಮಾತ್ರ ಈ ವಯೋಮಿತಿಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಬಹಳ ಅಂದರೆ ಈಸಿ ಆಗುತ್ತೆ, ಅದಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಅದರ ಪ್ರಕಾರ ಹೇಳಬೇಕಂತಂದರೆ ಈ ಗೇರ್ ಇಲ್ಲದೆ ಇರುವಂಥ ವಾಹನಗಳಿರುತ್ತೆ, ನಾನ್ ಗೇರ್ ವೆಹಿಕಲ್ಸ್, ಆಮೇಲೆ ಗೇರ್ ಇರುವಂಥ ವಾಹನಗಳಿರುತ್ತೆ ಅಂದರೆ ಗೇರ್ ಇರುವಂಥ ಮೋಟ್ರ್ ಸೈಕಲ್ಗಳು, ಹಾಗೆಯೇ ಅಶಕ್ತ ವಾಹನ ಅಂದರೆ ಅಶಕ್ತರ ವಾಹನಗಳು, ಅಂದರೆ ಎಷ್ಟೋ ಸಂದರ್ಭದೊಳಗೆ ದೈಹಿಕವಾಗಿ ಅಂಗವಿಕಲತೆ ಇರುತ್ತೆ, ಆ ಅಂಗವೈಫಲ್ಯ ಇರುವಂಥ ಅಂದರೆ ಡಿಸೇಬಲ್ ಪರ್ಸನ್ಸ್ ಅವ್ರಿಗೆ ಉಪಯೋಗಕ್ಕೆ ಇರುವಂಥ ಒಂದು ವಿನ್ಯಾಸಗೊಳಿಸಿರುವಂಥ ಒಂದು ವಾಹನ, ವಿಶೇಷವಾಗಿ ವಿನ್ಯಾಸಗೊಳಿಸಿರುವಂಥ ಒಂದು ವಾಹನವನ್ನು ಅಂದರೆ 3-wheeler ಮಾಡ್ಕೊಂಡಿದ್ದಾರೆ, 2-wheeler ಏನಿರುತ್ತೆ ಅದೇ 3-wheeler ಮಾಡ್ಕೊಂಡಿರ್ತಾರೆ, ಅಂದರೆ ಪೋಲಿಯೋ ಆಗಿರುತ್ತೆ ಅಥವಾ ಊನ ಆಗಿರ್ತದೆ ಕಾಲಿಗೆ ಅಥವಾ ಕೈಗೆ, ಅಂಥವರು ಸ್ಪೆಷಲ್ಲಾಗಿ ಒಂದು ವಿನ್ಯಾಸಗೊಳಿಸಿಕೊಂಡಿರ್ತಾರೆ. ಈಗ ಕಾರ್ ಚಲಾಯಿಸುವಾಗ ಕಾರ್ನ

0: ಕಾಲಿನಲ್ಲಿ ಗೇರ್ ಇರಂಗಿಲ್ಲ ಅವ್ರಿಗೆ, ಕೈಯಲ್ಲಿ ಗೇರ್ ಮಾಡ್ಕೊಂಡಿರ್ತಾರೆ, ಸ್ಪೆಷಲಾಗಿ ವಿನ್ಯಾಸ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅಂಥವ್ರಿಗೆ ಏನು ಲೈಸೆನ್ಸ್ ಕೊಡಬೇಕಾಗತ್ತಲ್ಲ, ಅದು ಅಶಕ್ತರ ವಾಹನ ಅಂತಂತೀವಿ. ದ್ಯಾಟ್ ವೆಹಿಕಲ್ಸ್ ಆಲ್ಸೋ ಪರ್ಮಿಸಬಲ್ ಆನ್ ದ ರೋಡ್ ಅನ್ನುವಂಥ ವಿಚಾರ. ಹಾಗೆ ಲಘು ಮೋಟಾರ್ ವಾಹನ ಅಂದರೆ 7500 ಕೆಜಿಗಿಂತನೂ ಹೆಚ್ಚು ಇರುವಂಥ ವಾಹನಗಳು, ಅಂದರೆ ಅವು ಕಾರ್ಗಳು ಇರ್ಬೋದು ಅಥವಾ ಜೀಪ್ಗಳು ಇರ್ಬೋದು, ಹಾಗೆಯೇ ಓಮನಿ ಬಸ್ಗಳು ಇರ್ಬೋದು, ಈ ರೀತಿಯಾದಂಥ ವಾಹನಗಳು. ಹಾಗೆ ಸಾರಿಗೆ ವಾಹನಗಳಂತ ಬರುತ್ತೆ. ಈಗಾಗಲೇ ನಾನು ಹೇಳಿದೆ, 20 ವರ್ಷ ವಯಸ್ಸನ್ನು ದಾಟಿದರೆ ಅಂಥವ್ರಿಗೆ ಚಾಲನಾ ಲೈಸೆನ್ಸ್ ಕೊಡಬೇಕಾದ್ರೆ ಸಾರಿಗೆ ವಾಹನ ಲೈಸೆನ್ಸ್ ಕೊಡಲಾಗ್ತದೆ. ಅದಕ್ಕೆ ಸಾರಿಗೆ ವಾಹನ ಅಂತಂದರೆ ಯಾವ ರೀತಿಯಾದಂಥದ್ದು, ಸರಕು ಸಾಗಾಣಿಕೆ ಮಾಡುವಂಥ ವಾಹನ ಅಂದರೆ ಗೂಡ್ಸ್ ಕ್ಯಾರಿಯರ್ಗಳು ಇರುತ್ತೆ, ಟ್ರಕ್ಗಳು ಇರುತ್ತೆ, ಶೈಕ್ಷಣಿಕ ಸಂಸ್ಥೆಯ ಪ್ರಯಾಣಿಕರ ವಾಹನಗಳು ಇರುತ್ತೆ, ಖಾಸಗಿ ವಾಹನಗಳು ಇರುತ್ತೆ. ಅಂದರೆ ಜವಾಬ್ದಾರಿ ಭಾಳ ಇರುತ್ತೆ ಸಾರಿಗೆ ವಾಹನಗಳಿಗೆ.
1: ಹೌದು ಸರ್,
0: ಅದಕ್ಕೆ ಆ ರೀತಿಯಾದಂಥ ವಾಹನಗಳನ್ನು ಚಲಾಯಿಸಬೇಕಾದರೂ ಕೂಡ ಲೈಸೆನ್ಸ್ ಪಡಿಬೇಕಾದ್ರೆ 20 ವರ್ಷ ದಾಟಿರಬೇಕು. ಹಾಗೆ ರಸ್ತೆ ಉರುಳುಗಳಂತ ಇರುತ್ತೆ ಅಂದರೆ ರೋಡ್ ರೋಲರ್ಸ್, ಅವನು ಕೂಡ ಚಾಲನಾ ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕೂ ಒಂದು ಸ್ಪೆಷಲ್ ಪ್ರೊವಿಷನ್ ಇಟ್ಟಿದ್ದಾರೆ. ಹಾಗೆ ನಿರ್ದಿಷ್ಟ ವರ್ಣನೆ ಯಾವ ರೀತಿಯಾಗಿ ಈ ಕಾನೂನಿನಲ್ಲಿ ಕೊಟ್ಟಿರಲ್ ಯಾವುದು ಕೊಟ್ಟಿಲ್ಲ, ಅದನ್ನು ಬಿಟ್ಟು ಟೈಮ್ ಟು ಟೈಮ್ ಗೌರ್ಮೆಂಟ್ ಯಾವ ನಿರ್ದಿಷ್ಟ ಅಂದರೆ ಯಾವ ರೀತಿಯಾದಂಥ ಒಂದು ವಾಹನಗಳನ್ನು ರಸ್ತೆಗೆ ಬಿಡ್ತಾರೆ ಅಥವಾ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ, ಅಂಥ ವಾಹನ ಚಲಾಯಿಸ್ಲಿಕ್ಕೂ ಕೂಡ ಚಾಲನಾ ಲೈಸೆನ್ಸ್ ಪಡೆಯೋದು ಮಹತ್ವದ್ದಾಗಿರುತ್ತೆ. ಯಾಕಂದರೆ ಚಾಲನಾ ಲೈಸೆನ್ಸ್ ಪಡೆದೇ ಯಾವುದೇ ವಾಹನವನ್ನು ಈಗೇನು ಹೇಳಿದೆ 7 ವಿಧವಾದಂಥ ವಾಹನಗಳನ್ನು, ಆ 7 ವಿಧವಾದಂಥ ವಾಹನಗಳನ್ನು ಲೈಸೆನ್ಸ್ ಇಲ್ಲದೆ ಹೊಡೆದರೆ ಚಲಾಯಿಸಿದ್ದೇ ಆದರೆ ಅವ್ರಿಗೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಇವರ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ನನ್ನ ಮುಂದಿನ ಪ್ರಶ್ನೆ ಅಮೆಂಡ್ಮೆಂಟ್ಸ್. ಈ ಅಮೆಂಡ್ಮೆಂಟ್ಸ್ ಗಳ ಬಗ್ಗೆ ಪ್ಲೀಸ್ ಸ್ವಲ್ಪ ತಿಳಿಸಿ. ಅಂಡ್ ಅದರಲ್ಲಿ ತಿದ್ದುಪಡಿಕೆ ಯಾಕಾಯ್ತು, ಅದರ ಕಾರಣ ಪ್ಲೀಸ್. ಎಸ್,
2: ಮೋಟರ್ ವಾಹನ ಕಾಯ್ದೆ ಅಂದಮೇಲೆ ನಮ್ಮ ಗಮನಕ್ಕೆ ಬರೋದು 1988 ಕಾಯ್ದೆ. ಆದರೆ 2019 ಕೂಡ ಸಾಕಷ್ಟು ತಿದ್ದುಪಡಿಗಳಾದವು, ಅಮೆಂಡ್ಗಳು ಆದವು. ಅಂದರೆ ಅದು ಟೈಮ್ ಟು ಟೈಮು ಕೆಲವೊಂದು ವಿಚಾರಕ್ಕೆ ಸಂಬಂಧಪಡುವ ಹಾಗೇ ಅಮೆಂಡ್ಮೆಂಟ್ ಆಗಿದೆ. ಅದು ಎಲೆಕ್ಟ್ರಿಕ್ ಬೈಕ್ ಇರ್ಬೋದು, ವಾಹನಗಳಿರ್ಬೋದು, ಹಾಗೆ ಈ ಸಿಲಿಂಡರ್ ವಾಹನಗಳಿರ್ಬೋದು. ಅಂದರೆ ಹಿಂಗೆ ಬೇರೆ ಬೇರೆ ಟೈಪ್ ವಿಧವಾದಂಥ ವಾಹನಗಳು ಬಂದ ತಕ್ಷಣ ಅದಕ್ಕೆ ಅನುಗುಣವಾಗಿ ಕೆಲವೊಂದು ತಿದ್ದುಪಡಿಗಳು ಆದವು. ಆಕ್ಸಿಡೆಂಟ್ ಆದಮೇಲೆ ಅದಕ್ಕೆ ಸಂಬಂಧಪಡುವಂಥ ಒಂದು ಕಾನೂನು ಏನಿದೆ ಅಂಥೇಳಿ ನಾವು ತಿಳ್ಕೊಳಕ್ಕೆ ಬಹಳ ಅಂದರೆ ಇಂಟ್ರೆಸ್ಟೆಡ್ ಇರ್ತೀವಿ. ಆದರೆ ಮೋಟರ್ ವಾಹನ ಕಾಯ್ದೆ ಅಂತ ಬಂದಮೇಲೆ ಮೋಟರ್ ವಾಹನ ಕಾಯ್ದೆ ಪ್ರಾರಂಭ ಆಗಿರೋದನ್ನೇ 1914 ಕಾನೂನನ್ನು ರದ್ದು ಮಾಡಿದರು. 1914 ಕಾನೂನು ರದ್ದಾದಮೇಲೆ ಮೋಟರ್ ವೆಹಿಕಲ್ ಆ್ಯಕ್ಟ್ 1934 ಒಂದು ಕಾನೂನನ್ನು ಜಾರಿಗೆ ತಂದರು. 1934 ಕಾನೂನು ಕೂಡ ರದ್ದು ಮಾಡಿದರು. ಅದಾದಮೇಲೆ ಅದನ್ನು ರಿಪೀಲ್ ಮಾಡಿದ ತಕ್ಷಣ 1988 ಕಾನೂನು ತಂದರು. ಆ 1988 ಕಾನೂನಕ್ಕೆ ಮಹತ್ವದ ಸಾಕಷ್ಟು ತಿದ್ದುಪಡಿಗಳನ್ನು ತಂದ ತಕ್ಷಣ ಅದರಲ್ಲಿ 5 ಅಮೆಂಡ್ಮೆಂಟ್ ಮಾಡ್ತಾರೆ. ಹೌದು, 5 ತಿದ್ದುಪಡಿಗಳನ್ನು ತರ್ತಾರೆ. 1994 ಒಂದು ತಿದ್ದುಪಡಿ ತಂದರೆ 2000, 2001, 2015 ಹಾಗೂ ಲೇಟೆಸ್ಟ್ ಅಮೆಂಡ್ಮೆಂಟ್ ಏನಿದೆ 2019 ಇದೇ ಬಹಳ ಮಹತ್ವದ್ದು. ಈ 5 ತಿದ್ದುಪಡಿ ಮಾಡಿರುವಾಗ ಅದಕ್ಕೆ ಅನುಗುಣವಾಗಿ ಅಂದರೆ ಕಾನೂನು ಒಂದೇ ಥರ ಇರೋಂಗಿಲ್ಲ, ಜನರ ಅನುಗುಣವಾಗಿ ಕಾನೂನನ್ನು ಮಾರ್ಪಾಡು ಮಾಡಬೇಕಾಗುತ್ತೆ. ಅದಕ್ಕೆ ಅನುಗುಣವಾಗಿ ಈ 5 ಅಮೆಂಡ್ಮೆಂಟನ್ನು ತರಲಾಗುತ್ತೆ. ಅದರ ಕಮೆನ್ಸ್ಮೆಂಟು 1 ಸೆಪ್ಟೆಂಬರ್ 2019 ಆಗಿರೋದು. ಆದರೆ ಮೋಟರ್ ವೆಹಿಕಲ್ ಕಾನೂನು ಏನಿದೆ ಅದನ್ನು ಜಾರಿಗೆ ತಂದಿರೋದು 1988 ಅಂದರೆ 1 ಜುಲೈ 1988 ಅವಾಗ ಜಾರಿಗೆ ತಂದರು. ಇದು ಜಾರಿಗೆ ತರಬೇಕಾದ್ರೆ ಹಿಂದಿನ ಕಾಯ್ದೆಗಳನ್ನು ರದ್ದು ಮಾಡಬೇಕಲ್ಲ, ಹಿಂದಿನ ಎಲ್ಲ ಕಾಯ್ದೆಗಳನ್ನು ರದ್ದು ಮಾಡಿದ ಮೇಲೇ ಹೊಸ ಕಾಯ್ದೆಯನ್ನು ಜಾರಿಗೆ ತರಬೇಕಾಗುತ್ತೆ. ಅದಕ್ಕೆ ಹಿಂದಿನ ಕಾನೂನನ್ನು ರದ್ದು ಮಾಡಿದರು, ಮುಂದಿನ ಕಾನೂನನ್ನು ಜಾರಿಗೆ ತಂದರು. ಅದಕ್ಕೆ ಜಾರಿಗೆ ತರಬೇಕಾದ್ರೆ ಸಾಕಷ್ಟು ನಿಯಮಗಳನ್ನು ದಾಖಲಿಸ್ಕೊಂಡ್ರು, ನಿಯಮಾವಳಿಗಳನ್ನು ತಗೊಂಡ್ರು. ಅದರಲ್ಲಿ ಯಾವ್ಯಾವ ವೆಹಿಕಲ್ ಬರುತ್ತೆ, ಯಾವ್ಯಾವ ವಯೋಮಿತಿಯ ಜನ ವೆಹಿಕಲ್ಗಳನ್ನು ಚಲಾಯಿಸಬೇಕಾಗತ್ತೆ, ಹಾಗೆ ಅವರಿಗೆ ಕಲಿಕಾ ಲೈಸೆನ್ಸ್ ಯಾವ ರೀತಿ ಬೇಕಾಗತ್ತೆ, ಪರ್ಮನೆಂಟ್ ಲೈಸೆನ್ಸ್ ಯಾವ ರೀತಿ ಬೇಕಾಗತ್ತೆ, ಈ ರೀತಿಯಾದಂಥ ಎಲ್ಲ ಕಾನೂನು ಅಡಕವಾಗಿರುವಂಥ ಅಂಶಗಳನ್ನು ತೆಗೆದುಕೊಂಡು ಕಾನೂನನ್ನು ಮಾರ್ಪಾಡು ಮಾಡಲಾಯಿತು.
1: ಸರ್, ಈಗ ಭಾರತ ದೇಶದಲ್ಲಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಸಂಬಂಧಪಟ್ಟಂತಹ ಕಾನೂನುಗಳು ಅವು ಯಾವುವು, ಅದರ ಬಗ್ಗೆ ತಿಳಿಸಿಕೊಡಿ.
2: ಈ ಮೋಟರ್ ವಾಹನ ಚಾಲನೆಗೆ ಸಂಬಂಧಿಸಿದಂತೆ ಅಥವಾ ನೋಂದಣಿಗೆ ಸಂಬಂಧಿಸಿದಂತೆ ಅಥವಾ ವಿಮೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಈಗ ಭಾರತದಲ್ಲಿ ಈ ಮೋಟರ್ ವಾಹನಗಳ ಬಗ್ಗೆ ಎಷ್ಟೊಂದು ಕಾನೂನುಗಳಿದೆ ಅಂತಂದರೆ ನಾವು ಸಾಮಾನ್ಯವಾಗಿ ನಾವು ಬರೀ ಮೋಟರ್ ವೆಹಿಕಲ್ ಆ್ಯಕ್ಟ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇರ್ತೀವಿ. ಫೆಟಲ್ ಆಕ್ಸಿಡೆಂಟ್ ಆ್ಯಕ್ಟ್ ಅಂತ ಬಂತು, ಫೆಟಲ್ ಆಕ್ಸಿಡೆಂಟ್ ಆ್ಯಕ್ಟ್ ಅಂತ ಅಂದರೆ 1855 ಅಂದರೆ ಅದರಲ್ಲಿ ಹಿಟ್ ಆ್ಯಂಡ್ ರನ್ ಬರ್ಬೋದು ಅಥವಾ ಮತ್ತು ಬೇರೆ ಬೇರೆ ಕಾಯ್ದೆಗಳು ಬರ್ಬೋದು ಈ ರೀತಿಯಾದಂಥದ್ದು. ಆಮೇಲೆ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್ 1950 ಬಂತು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆ್ಯಕ್ಟ್. ಹಾಗೆಯೇ ನ್ಯಾಷನಲ್ ಹೈವೇ ಆ್ಯಕ್ಟು 1956 ಬಂತು. ಅಂದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಯಿಂದನೇ ಈ ಮೋಟರ್ ವಾಹನಗಳ ಬಗ್ಗೆ ಕಾನೂನುಗಳಿದೆ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿದೆ. ಹಾಗೆ ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಕ್ಟ್ ಬಂತು, ಅವರಿಗೆ ವರ್ಕರ್ಸಿಗೆ ಯಾವ ರೀತಿಯಾದಂಥ ಒಂದು ಹಕ್ಕುಗಳನ್ನು ನೀಡಲಾಗಿದೆ ಅನ್ನುವಂಥ ಅಡಕವಾದಂಥ ಅಂಶಗಳನ್ನು ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಕ್ಟ್ನಲ್ಲಿ 1961 ಜಾರಿಗೆ ಬಂತು, ಅದರಲ್ಲಿದೆ. ಹಾಗೆಯೇ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟ್ 1961 ಬಂತು. ಹಾಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ NHAI ಆ್ಯಕ್ಟ್ 1988 ಜಾರಿಗೆ ಬಂತು. ಮೋಟರ್ ವೆಹಿಕಲ್ ಆ್ಯಕ್ಟ್ ಜೊತೆಗೇ NHAI ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಹಾಗೆ ನಮ್ಮ ಅಂದರೆ ಯಾವುದೇ ಒಂದು ಸರಕುಗಳನ್ನು ಸಪ್ಲೈ ಮಾಡಬೇಕಾಗಲಿ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಗೂಡ್ಸ್ಗಳನ್ನು ಹೋಗಬೇಕಾದ್ರೆ ನ್ಯಾಷನಲ್ ಹೈವೇ ಆ್ಯಕ್ಟು ಬಹಳ ಮಹತ್ವ ಪಡೆಯುತ್ತೆ.
1: ಬಹಳ ಇಂಪಾರ್ಟೆಂಟ್.
2: ಹಾಗೆ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಆ್ಯಕ್ಟ್ 1993 ಜಾರಿಗೆ ಬಂತು. ಜೊತೆಗೆ ಕಂಟ್ರೋಲ್ ಆಫ್ ನ್ಯಾಷನಲ್ ಹೈವೇಸ್ ಲ್ಯಾಂಡ್ ಆ್ಯಂಡ್ ಟ್ರಾಫಿಕ್ ಆ್ಯಕ್ಟ್ 2002 ಜಾರಿಗೆ ಬಂತು. ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕಲ್ಲ, ಅದು ಲ್ಯಾಂಡ್ ಅಂದರೆ ಟ್ರಾಫಿಕ್ ಇರ್ಬೋದು ಅಥವಾ ಅದು ಅಂದರೆ ಅದಕ್ಕೆ ಸಂಬಂಧಪಡುವಂಥ ಒಂದು ಪ್ರದೇಶಗಳಿರ್ಬೋದು ಅದಕ್ಕೆ ಸಂಬಂಧಪಡುವ ಹಾಗೆ. ಹಾಗೆ ಕ್ಯಾರೇಜ್ ಬೈ ರೋಡ್ ಆ್ಯಕ್ಟ್ ಸಾಮಾನ್ಯ ಸರಕುಗಳ ಬಗ್ಗೆ 2007 ಜಾರಿಗೆ ಬಂತು. ಇಷ್ಟೆಲ್ಲ 10 ಕಾನೂನುಗಳಿದೆ ಈ ಮೋಟರ್ ವಾಹನಗಳಿಗೆ ಸಂಬಂಧಪಡುವ ಹಾಗೆ. 10 ಕಾನೂನುಗಳಿದೆ ಭಾರತದಲ್ಲಿ. ನಮಗೆ ಗೊತ್ತಿರೋದು ಬರೀ ಮೋಟರ್ ವೆಹಿಕಲ್ ಆ್ಯಕ್ಟ್ ಬಗ್ಗೆ ಅಷ್ಟೇ, ಹಾಗೆ ಬಹಳ ಆದರೆ ನ್ಯಾಷನಲ್ ಹೈವೇ ಆ್ಯಕ್ಟ್ ಬಗ್ಗೆ ಗೊತ್ತಿರ್ಬೋದು ಅಷ್ಟೇ.
1: ಬನ್ನಿ, ಈಗ ಬಹಳ ಒಂದು ಮುಖ್ಯವಾದ ವಿಷಯ ಏನಂದ್ರೆ ಅಪಘಾತ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಕಾನೂನುಗಳಿದ್ದಾವೆ. ಏಕೆಂದ್ರೆ ಬಹಳಷ್ಟು ಈಗ ಸೀರಿಯಲ್ ಸಿನಿಮಾಗಳಲ್ಲಿಯೂ ತೋರಿಸ್ತಾರೆ ಆ್ಯಂಡ್ ಜಾಹೀರಾತು ಬಂದಿದೆ, ಆಕ್ಸಿಡೆಂಟ್ ಆದರೆ ಅವರಿಗೆ ಸಹಾಯ ಮಾಡಿದರೆ ತಪ್ಪೇನಿಲ್ಲ, ನಿಮಗೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಕಾನೂನು ಲಾಗೂ ಆಗೋದಿಲ್ಲ. ಸೊ ಪ್ಲೀಸ್ ಅಡ್ವೊಕೇಟ್ ಆಗಿರುವ ನೀವು ನಿಮ್ಮ ಕಡೆಯಿಂದ ಸ್ವಲ್ಪ ತಿಳಿಸಿ ಸರ್, ಆಕ್ಸಿಡೆಂಟ್ ಆದಾಗ ವಾಟ್ ಆರ್ ದ ಪ್ರೊಸೀಜರ್ಸ್.
2: ಅಪಘಾತ ಸಂಭವಿಸಿದಂಥ ಸಂದರ್ಭದೊಳಗೆ ಸಾಕಷ್ಟು ಜನರು ಈ ಮೋಟರ್ ವಾಹನವನ್ನು ಏನು ಚಲಾಯಿಸ್ತಾ ಇರ್ತಾರೆ ಅವರು ನಮಗೆ ಬೇಡ, ಇದನ್ನು ಏನಾದರೂ ಇದರಲ್ಲಿ ನಾವು ಇನ್ವಾಲ್ವ್ ಆಗ್ತೇವೆ ಈ ಕೇಸ್ನಲ್ಲಿ, ಅದಕ್ಕೆ ನಾವು ಅಂದರೆ ಹಿಟ್ ಆ್ಯಂಡ್ ರನ್ ಅಂದರೆ ಗಾಡಿ ಚಲಾಯಿಸ್ಕೊಂಡು ಜೋರಾಗಿ ಚಲಾಯಿಸ್ಕೊಂಡು ಹೋಗಿಬಿಡೋದು ಅಲ್ಲಿಂದ, ಅಂದರೆ ನಿರ್ಲಕ್ಷ್ಯ ತೋರುವುದು ಈ ರೀತಿಯಾದಂಥದ್ದು ಬಹಳ ನಡೀತಾ ಇದೆ. ಅದಕ್ಕೆ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಆವಾಗ ಗಾಯಾಳುವನ್ನು ಮೊದಲು ಅವ್ರಿಗೆ ಏನಾಗಿದೆ ನೋಡಿಕೊಳ್ಳಬೇಕು, ಹಾಗೆ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು, ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಾನವೀಯತೆ ಬೇಕಲ್ಲ,
1: ನಿಜ ಸರ್,
2: ಮಾನವೀಯತೆ ಬೇಕಾಗುತ್ತೆ. ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಅಪಘಾತದ ವಿವರಗಳನ್ನು ತಿಳಿಸ್ಬೇಕಾಗುತ್ತೆ, ಯಾವ ರೀತಿಯಾಗಿ ಅಂದರೆ ಅಪಘಾತ ಸಂಭವಿಸಿದೆ ಅಂಥೇಳಿ. ಇದು ಮುಂದೆ ವಿಮೆ ಮಾಡಿಸುವಾಗ ಬಹಳ ಉಪಯೋಗಕ್ಕೆ ಬರುತ್ತೆ. ಹಾಗೆ ವಾಹನ ವಿಮಾಕರ್ತನಿಗೆ ಸಹ ಅಂದರೆ ಲಿಖಿತವಾದಂಥ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಬೇಕಾಗತ್ತೆ.
1: ಎಸ್
2: ಸರ್, ಬಹಳ ಜನರಿಗೆ ಪ್ರೊಸೀಜರಲ್ ಆಸ್ಪೆಕ್ಟ್ ಗೊತ್ತಿರಲ್ಲ.
1: ಎಸ್,
2: ಹಾಗೆ ಅಪಘಾತದ ಸ್ಥಳ ಏನು ಸಂಭವಿಸಿರುತ್ತೆ ಅಂದರೆ ಅಪಘಾತ ಸ್ಥಳ ಏನು ನಡೆದಿರುತ್ತದೆ ಆ ಸಂಭವಿಸಿದಂಥ ಸ್ಥಳ ಏನಿದೆ ಆ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡುವುದು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗತ್ತೆ. ಹಾಗೆ ಸಾಕಷ್ಟು ವಿಚಾರಗಳನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಗಾಯಾಳು ಏನಾಗ್ತದೆ ಅವ್ರಿಗೆ ಯಾರೂ ಇರೋಂಗಿಲ್ಲ, ಅಂದರೆ ಪಿಲೆನ್ ರೈಡರ್ ಅಂತ ಏನು ಕರಿತೀವಿ, ಒಬ್ಬರೇ ವಾಹನವನ್ನು ಚಲಾಯಿಸ್ತಾ ಇರ್ತಾರೆ, ಅವ್ರಿಗೆ ಯಾರೂ ಸಂಬಂಧಿಕರು ಇರೋಂಗಿಲ್ಲ, ಅಂತಮರು ಇರೋಂಗಿಲ್ಲ, ಗೆಳೆಯರು ಇರೋಂಗಿಲ್ಲ. ಆವಾಗ ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಆ ವ್ಯಕ್ತಿಯನ್ನೇ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಬೇಕಾಗತ್ತೆ. ಅಂದರೆ ಅವ್ರಿಗೇನು ತೊಂದರೆ ಬರೋಂಗಿಲ್ಲ ನನ್ನ ಪ್ರಕಾರ.
1: ಗುಡ್ ಸರ್, ಅದು ನಮ್ಗೆ
2: ಇನ್ವೆಸ್ಟಿಗೇಷನ್ನಲ್ಲಿ ಏನೋ ತೊಂದರೆ ಬರೋಂಗಿಲ್ಲ, ಯಾಕಂದ್ರೆ ನಾವು ಮಾನವೀಯತೆಯನ್ನು ತೋರಿಸಿರುತ್ತೇವಲ್ಲ. ಅಂದರೆ ನಾನು ಒಬ್ಬರು ಅದರಲ್ಲಿ ವಿಟ್ನೆಸ್ ಆಗುತ್ತೇನೆ ಅಥವಾ ನಾನು ಕೋರ್ಟಿಗೆ ಎಡ್ತಕ್ಕಬೇಕಂದ್ರೆ ಪದೇ ಪದೇ ಬರಬೇಕಾಗತ್ತೆ ಸಾಕ್ಷಿ ಹೇಳಲಿಕ್ಕೆ ಅಂಥೇಳಿ ಭಾಳ ಜನರ ತಲೆಯಲ್ಲಿ ಕಲ್ಪನೆನೇ ಇದೆ. ಅದಕ್ಕೆ ಅವೆಲ್ಲ ಹೋಗಲಾಡಿಸಿ ಆ ಪಿಲೆನ್ ರೈಡರ್ ಇದ್ದಾರೆ ಅಥವಾ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿದ್ದಾರೆ ಅಥವಾ ಅವರು ಮೊದಲೇದೇನು ನಮ್ಮ ಕರ್ತವ್ಯ ಅಂತಂದರೆ ಆ್ಯಂಬುಲೆನ್ಸ್ ಕರೆಸ್ಬೇಕು, ಆ್ಯಂಬುಲೆನ್ಸ್ ಕರೆಸಿ ಅವರನ್ನು ಗಾಯಾಳುವನ್ನು ಕಳಿಸ್ಕೊಡ್ಬೇಕು ಆಸ್ಪತ್ರೆಗೆ. ಅದು ನಮ್ಮ ಆದ್ಯ ಕರ್ತವ್ಯ ಇದೆ, ಯಾಕಂದ್ರೆ ನಾಳೆ ಇವ್ರಿಗೆ ಆಗಿದೆ ನಾಳೆ ನಮಗೆ ಆಗಿರಬಾರ್ದು.
1: ಹೌದು ಸರ್,
2: ನಮಗಾದಾಗ ಆ ವ್ಯಕ್ತಿನೂ ಹಾಗೆ ಮಾಡ್ಬೋದಲ್ಲ.
1: ಎಸ್ ಸರ್, ಆ ಸಂದರ್ಭ ಬಹಳ
2: ಬಹಳ
1: ಕೆಟ್ಟದಾದಂತಹ ಹೌದು ಇದೇ ಕಾರಣವಾಗಿತ್ತು ಸರ್. ಮಾನವೀಯತೆ ಅಂಡ್ ಕಾನೂನು ಕಡೆಯಿಂದ ಯಾವೆಲ್ಲ ರೀತಿ ಇದಿರುತ್ತೆ ಎಲ್ಲರೂ ಅದೇ ತಲೆಗೆ ತಗೋತಾರೆ. ಆಕ್ಸಿಡೆಂಟ್ ಆದಾಗ ಸಹಾಯ ಮಾಡಕ್ ಹೋದ್ರೆ ನೀವು ಹೇಳಿರುವ ಹಾಗೆ ಪದೇ ಪದೇ ಎಲ್ಲಿ ಕೋರ್ಟಿಗೆ ಬರಬೇಕಾಗುತ್ತೋ ಸಾಕ್ಷಿ ಇದು ಅದು ಅಂತ, ಬಟ್ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಇನ್ನು ಹೇಳಿರುವ ಮಾತು ಮುಖಾಂತರ ಅಟ್ಲೀಸ್ಟ್ ಇಂಥ ಗಳಿಗೆಯಲ್ಲಿ ಸಹಾಯ ಮಾಡಲಿಕ್ಕೆ ಬಂದು ಹೋಗ್ತಾರೆ? ಯಾಕೆಂದರೆ ನಾವು ಕೇಳಿದ್ದೇವೆ ಸರ್, ಯಾಕಂದರೆ ಅಪಘಾತವಾಯಿತು, ಆಕ್ಸಿಡೆಂಟ್ ಆಯಿತು, ಸಹಾಯ ಮಾಡಲಿಕ್ಕೆ ಯಾರೂ ಮುಂದೆ ಹೋಗಲಿಲ್ಲ, ಜೀವ ಕಳ್ಕೊಂಡ್ರು ಅಂತ. ಇಂಥದ್ದು ಎಷ್ಟೋ ಕೇಸಸ್ಗಳಿದ್ದಾವೆ ಕಾರ್ಯಕ್ರಮದಲ್ಲಿ. ಈಗ ಲೈಸೆನ್ಸ್ ಬಗ್ಗೆ ಮಾತನಾಡೋಣ ಅಡ್ವೊಕೇಟ್ ಅವರೇ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೋಟರ್ ವೆಹಿಕಲ್ ಆ್ಯಕ್ಟ್ ಎಲ್ಲರದ್ದು ಅದೇ ಇದಿರುತ್ತೆ ಪ್ರಶ್ನೆ. ಸೊ DL ಅಥವಾ ಡ್ರೈವಿಂಗ್ ಲೈಸೆನ್ಸ್, ಟೆಂಪ್ರರಿ ಲೈಸೆನ್ಸ್, ಅದ್ರ ಬಗ್ಗೆ ತಿಳಿಸಿಕೊಡಿ.
2: ಈಗ ನಾವು ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಾದ್ರೆ ಅದಕ್ಕಿಂತ ಮುಂಚೆ ಲರ್ನಿಂಗ್ ಲೈಸೆನ್ಸ್ ಪಡಿಬೇಕಾಗ್ತದೆ. ಅಂದರೆ ಕಲಿಕಾ ಲೈಸೆನ್ಸನ್ನು ಪಡೆದುಕೊಳ್ಳುವುದು ಬಹಳ ಮಹತ್ವದ್ದು. ಅಂದರೆ ಕಲಿಕಾ ಲೈಸೆನ್ಸ್ ಪಡಿಬೇಕಾದ್ರೆ ನಿಗದಿತವಾದಂಥ ಒಂದು ನಮೂನೆ ಇರ್ತದೆ, ಅರ್ಜಿ ನಮೂನೆ. ಆ ಅರ್ಜಿ ನಮೂನೆಯಲ್ಲಿ ತುಂಬಿಕೊಡಬೇಕಾಗತ್ತೆ. ಹಾಗೆ ಆ ಅರ್ಜಿ ನಮೂನೆ ತುಂಬಿಕೊಡಬೇಕಾದ್ರೆ ಕೆಲವೊಂದು ನಿಯಮಗಳಿದೆ. ತಮ್ಮ ಪರ್ಮನೆಂಟ್ ಲೈಸೆನ್ಸ್ ಅಂದರೆ ಅಡ್ರೆಸ್ ಕೊಡಬೇಕಾಗತ್ತೆ, ಅಂದರೆ ಖಾಯಂ ವಿಳಾಸ ಕೊಡಬೇಕಾಗತ್ತೆ. ಆ ಖಾಯಂ ವಿಳಾಸ ಕೊಡಬೇಕಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂತಂದರೆ,
1: ಪ್ಲೀಸ್,
2: ಪಡಿತರ ಚೀಟಿ, ರೇಷನ್ ಕಾರ್ಡು, ಅಂದರೆ ಮತದಾರ ಪಟ್ಟಿಯೊಳಗೂ ಕೂಡ ಹೆಸರು ನಮೂದಿರುತ್ತೆ, ಅದನ್ನು ಕೂಡ ಕೊಡ್ಬೋದು. ಆಧಾರ್ ಕಾರ್ಡ್ ಕೊಡ್ಬೋದು. ಹಾಗೆ ತಹಸೀಲ್ದಾರ್ ಕೊಡುವಂಥ ಒಂದು ರವಾಸಿ ಪ್ರಮಾಣ ಪತ್ರ, ಅದನ್ನು ಕೂಡ ಕೊಡ್ಬೋದು ರೆಸಿಡೆನ್ಸಿಯಲ್ ಪ್ರೂಫ್ ಸಲುವಾಗಿ. ಹಾಗೆ ಭಾರತೀಯ ಚುನಾವಣೆ ಆಯೋಗದವರು ಏನು ಚುನಾವಣೆ ಗುರುತಿನ ಚೀಟಿ, ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡನ್ನು ಕೂಡ ಪಡೆದುಕೊಂಡು ಲೈಸೆನ್ಸನ್ನು ಪಡೀಲಿಕ್ಕೆ ಅರ್ಜಿಯನ್ನು ದಾಖಲಿಸ್ಕೊಳ್ಬೋದು ಪರ್ಮನೆಂಟ್ ಅಡ್ರೆಸ್ಗೆ ಸಂಬಂಧಪಡುವ ಹಾಗೆ. ಹಾಗೆ ಅರ್ಜಿದಾರನು ಅವನ ವಯಸ್ಸಿನ ಅಂದರೆ ವಯೋಮಿತಿ ಬಗ್ಗೆ ಮಾತನಾಡಿದ್ವಿ. ಆ ಜನ್ಮ ದಿನಾಂಕ ಬಹಳ ಮಹತ್ವದ್ದು, ಯಾಕಂದರೆ ಮೈನರ್ಸಿಗೆ ಗಾಡಿಯನ್ನು ಚಲಾಯಿಸ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಅಂಶ ಬಹಳ ಸ್ಪಷ್ಟವಾಗಿದೆ. ಹೀಗಿರುವಾಗ ಈ ಜನ್ಮ ದಿನಾಂಕ ತೋರಿಸುವಂಥ ದಾಖಲೆಗಳು ಯಾವ್ಯಾವ ಬರುತ್ತೆ ಅಂತಂದರೆ, ಶಾಲೆ ಬಿಟ್ಟ ಪ್ರಮಾಣ ಪತ್ರ ಅಂದರೆ ಲಿವಿಂಗ್ ಸರ್ಟಿಫಿಕೇಟು, ಹಾಗೆ ಜನ್ಮ ಉತ್ತಾರಗಳು ಬರುತ್ತೆ, ಹಾಗೆ ಅಫಿಡವಿಟ್ ಕೂಡ ಕೊಟ್ಟು ನಮ್ಮ ಜನ್ಮದ ತಾರೀಕಿನ ಬಗ್ಗೆ ನಾವು ಹೇಳ್ಬೋದು. ಹಾಗೆ ಪಾಸ್ಪೋರ್ಟ್ ಬರುತ್ತೆ, ಆಧಾರ್ ಕಾರ್ಡ್ ಬರುತ್ತೆ, ಅವನು ಕೂಡ ನಾವು ನೀಡಿ ನಮ್ಮ ಲರ್ನಿಂಗ್ ಲೈಸೆನ್ಸನ್ನು ಪಡೆಯಬಹುದು. ಹಾಗೆ ಈ ಸಾರಿಗೆ ವಾಹನಗಳ ಬಗ್ಗೆ ಈ ಕಲಿಕಾ ಲೈಸೆನ್ಸ್ ಪಡಿಬೇಕಾದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಬೇಕೇ ಬೇಕು. ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದೆ ಅಂದರೆ ಅದು ನೋಂದಾಯಿತ ವೈದ್ಯಾಧಿಕಾರಿ ಕಡೆಯಿಂದ ಪಡೆದುಕೊಂಡಿರುವಂಥ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗ್ತದೆ. ಬೇರೆ ಯಾವುದೇ ವಿಧದ ಅಥವಾ ವಾಹನಗಳನ್ನು ಚಲಾಯಿಸಬೇಕಾದ್ರೆ ಈ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗಿರೋಂಗಿಲ್ಲ, ಆದರೆ ಸಾರಿಗೆ ವಾಹನಕ್ಕೆ ಮಾತ್ರ ವೈದ್ಯಕೀಯ ಪ್ರಮಾಣ ಪತ್ರ ಬೇಕೇ ಬೇಕು. ಇನ್ನು ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. RTO ಆಫೀಸ್ಗೆ ಹೋದ ತಕ್ಷಣ ಒಂದು ಕಲಿಕಾ ಲೈಸೆನ್ಸ್ ಕೊಡಬೇಕಾದ್ರೆ ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆ ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದು ಉದ್ದೇಶ ಏನಂತಂದರೆ ಆ ಸಂಚಾರಿಯ ನಿಯಮಗಳ ಬಗ್ಗೆ ತಿಳಿದುಕೊಳ್ಬೇಕು. ಹಾಗೆ ಚಿಹ್ನೆಗಳ ಬಗ್ಗೆ, ಸಂಚಾರಿ ಚಿಹ್ನೆಗಳಿರುತ್ತೆ, ಆ ಚಿಹ್ನೆಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಬೇಕಾಗತ್ತೆ. ಹಾಗೆ ಸಂಕೇತಗಳಿರುತ್ತೆ, ಆ ಯಾವ ರೀತಿಯಾದಂಥ ಸಂಕೇತಗಳಿದೆ, ಟರ್ನ್ ರೈಟು, ಟರ್ನ್ ಲೆಫ್ಟು, ಗೋ ಸ್ಟ್ರೇಟು, ಈ ಥರ ಎಲ್ಲ ಇರುತ್ತೆ. ಹಾಗೆ ಅದಕ್ಕೆ ಸಂಬಂಧಪಡುವಂಥ ಕೆಲವೊಂದು ನಿಬಂಧನೆಗಳಿದೆ, ಹಾಗೆ ನಿಯಮಗಳಿದೆ, ರೂಲ್ಸ್ ರೆಗ್ಯುಲೇಷನ್ಗಳಿದೆ ಅಲ್ಲ, ಅದನ್ನು ಕೂಡ ನಾವು ಅಂದರೆ ತಿಳಿದುಕೊಳ್ಬೇಕಾಗತ್ತೆ.
1: ರಸ್ತೆ ಮೇಲೆ ಹೋಗಬೇಕಂದ್ರೆ ಇವೆಲ್ಲ ವಿಷಯಗಳು ನಮಗೆ ತಿಳಿಯಲೇಬೇಕು. ಬಹಳಷ್ಟು ಜನರು ಅದಕ್ಕೆ ಆದ್ಯತೆ ಕೊಡುವುದೇ ಇಲ್ಲ.
2: ಹೌದು,
1: ಅದ್ರ ಬಗ್ಗೆನೂ ನೀವು ಹೇಳಿದ್ರಿ. ಎಸ್,
2: ಈ ಚಿಹ್ನೆಗಳಿರ್ಬೋದು, ನಿಯಮಗಳಿರ್ಬೋದು ಅಥವಾ ನಿಬಂಧನೆಗಳಿರ್ಬೋದು, ಇವೆಲ್ಲವುಗಳು ಕೂಡ ಅಂದರೆ ಸ್ಯಾಟಿಸ್ಫೈಡ್ ಆದ ತಕ್ಷಣ, ತೃಪ್ತಿಕರ ತಂದ ನಂತರ ಮಾತ್ರ ಈ RTO ಆಫೀಸರ್ಗಳು ಅದನ್ನು ಲರ್ನಿಂಗ್ ಲೈಸೆನ್ಸ್, ಕಲಿಕಾ ಲೈಸೆನ್ಸನ್ನು ಕೊಡ ಮಾಡ್ತಾರೆ. ಇನ್ನು ಕಲಿಕಾ ಲೈಸೆನ್ಸ್ ಪಡೆದ ಮೇಲೆ ಆ ಕಲಿಕಾ ಲೈಸೆನ್ಸ್ ಪಡೆದಂಥ ವ್ಯಕ್ತಿ ಎಲ್ ಬೋರ್ಡ್ ಹಾಕ್ಕೊಂಡು ಅಂದರೆ ವೆಹಿಕಲ್ಗೆ ಮುಂದೆ ಮತ್ತು ಹಿಂದೆ, ಅಂದರೆ ವೆಹಿಕಲ್ದ ಫ್ರಂಟು ಮತ್ತು ಬ್ಯಾಕು ಎಲ್ ಬೋರ್ಡ್ ಹಾಕ್ಕೊಂಡೇ, ಹೌದು, ಎಲ್ ಬೋರ್ಡ್ ಹಾಕಿನೇ ಗಾಡಿಯನ್ನು ಚಲಾಯಿಸಬೇಕಾಗುತ್ತೆ. ಎಲ್ ಬೋರ್ಡ್ ಹಾಕದೇ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಕಲಿಕಾ ಲೈಸೆನ್ಸ್ ಪಡೆದು, ಲರ್ನಿಂಗ್ ಲೈಸೆನ್ಸ್ ಪಡೆದು ಗಾಡಿ ಚಲಾಯಿಸಿದರೆ ಅದಕ್ಕೂ ಕೂಡ ಶಿಕ್ಷಾರ್ಹ ಅಪರಾಧ ಇದೆ. ಹಾಗೆಯೇ ಈ ಕಲಿಕಾ ಲೈಸೆನ್ಸ್ ಪಡೆದಿರುವಂಥ ವ್ಯಕ್ತಿ ಆ ಪರ್ಮನೆಂಟ್ ಆಗಿ ಏನು ಅಂದರೆ ಪೂರ್ಣ ಪ್ರಮಾಣದ ಲೈಸೆನ್ಸ್, ಪಕ್ಕಾಪ ಲೈಸೆನ್ಸ್ ಪಡೆದಂಥ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿಯನ್ನು ಕೊಡಿಸ್ಕೊಂಡೇ ಗಾಡಿಯನ್ನು ಚಲಾಯಿಸಬೇಕಾಗುತ್ತೆ, ಲರ್ನಿಂಗ್ ಲೈಸೆನ್ಸ್ ಪಡೆದಿರುವಂಥ ವ್ಯಕ್ತಿ. ಹಾಗೆ ಈ ಲರ್ನಿಂಗ್ ಲೈಸೆನ್ಸ್ ಅವಧಿ 6 ತಿಂಗಳವರೆಗೆ ಅಷ್ಟೇ ಕೊಡ ಮಾಡ್ತದೆ. ಆ 6 ತಿಂಗಳ ಅವಧಿ ಮುಗಿದ ನಂತರ ಪಕ್ಕಾ ಲೈಸೆನ್ಸ್ಗೆ ನಾವು ಪಡೆದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸಬೇಕಾಗುತ್ತೆ. ಅದಕ್ಕೊಂದು ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆ ತೆರೆಗಡೆ ಹೊಂದಿದಲ್ಲಿ ಮಾತ್ರ ನಿಮಗೆ ಪಕ್ಕಾ ಲೈಸೆನ್ಸನ್ನು ಕೊಡ ಮಾಡಲಾಗುತ್ತದೆ.
1: ಅಬ್ಸಲ್ಯೂಟ್ಲಿ.
3: ಇದುವರೆಗೂ ಕೇಳಿದ್ರಿ ನಮಗಾಗಿ ಕಾನೂನು ಕಾರ್ಯಕ್ರಮ. ವಿಷಯ ಮೋಟರ್ ವೆಹಿಕಲ್ ಆಕ್ಟ್. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ಸಾಹಿತಿ, ಗಣಿತಜ್ಞ ಹಾಗೂ ಹಿರಿಯ ನ್ಯಾಯವಾದಿಗಳಾದ ಡಾಕ್ಟರ್ ರವೀಂದ್ರ ತೋಟಿಗೆರವರು. ಇದರ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KL ಈ ಕನಸು, ಇದು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಡಾಕ್ಟರ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಆ್ಯಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದಲ್ಲಿ ನಾನು ಇವತ್ತು ಎಪಿಲೆಪ್ಸಿ, ಮೂರ್ಛೆ ರೋಗ, ಇದರ ಬಗ್ಗೆ ಮಾತನಾಡೋಣ. ಸೊ ಮೂರ್ಛೆ ರೋಗ ಎಂದರೇನು, ಅದರ ಬಗ್ಗೆ?
1: ಇದೊಂದು ಒಳ್ಳೆ ಒಂದು ಕಾರ್ಯಕ್ರಮ, ಯಾಕಂದ್ರೆ ಈ ಒಂದು ರೋಗದ ಮೇಲೆ ಸಾಕಷ್ಟು ತಪ್ಪಾಡ್ತಂದ್ರೆ ಮಿತ್ಸ್ ಅಂಡ್ ಯುನೋ ಸಾಕಷ್ಟು ಡಿಸ್ಬಿಲೀವ್ಸ್ ಆ್ಯಂಡ್ ರಾಂಗ್ ಬಿಲೀವ್ಸ್ ಆರ್ ಸರೌಂಡಿಂಗ್ ಆ್ಯಂಡ್ ಈ ಥರ ಒಂದು ಕಾರ್ಯಕ್ರಮ ಜನಗಳಿಗೆ ತುಂಬ ಅಗತ್ಯ. ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ಎಲ್ರಿಗೂ ಅಗತ್ಯ, ತುಂಬ ಅಗತ್ಯ. ಸೊ ಆಮೇಲೆ ಇದ್ರ ಸುತ್ತಮುತ್ತ ಇರೋ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ, ಹೇಗೆ ಪೇಷಂಟ್ಸ್ ಐಸೋಲೇಟ್ ಆಗ್ತಾರೆ, ಸೊ ಆ ಥರ ಪೇಷಂಟ್ಸ್ ಐಸೋಲೇಟ್ ಆಗದಿರೋದಕ್ಕೆ ಜನಗಳು ತುಂಬ ಬೇಕಾದ್ರೆ ಈ ಥರ ಕಾರ್ಯಕ್ರಮ ತಿಳುವಳಿಕೆ ನಾವು ಸ್ಪ್ರೆಡ್ ಮಾಡಬೇಕು. ಸೊ ನನ್ನ ಒಂದು ವಿನಂತಿ, ಇದು ಯಾರು ಯಾರು ಕೇಳಿಸ್ಕೊಳ್ತಾರೋ ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಆದಷ್ಟು ಈ ತಿಳುವಳಿಕೆನ ಈ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡವ್ರಿಗೆ ನೀವು ತಲುಪಿಸ್ಬೇಕು. ಸೊ ಆ ಒಂದು ಇಂಟ್ರೊಡಕ್ಷನಿಂದ ಐ ಕ್ಯಾನ್ ಸೇ, ಮೂರ್ಛೆ ರೋಗ ಅನ್ನೋದು ಒಂದು ಸಿಂಪ್ಟಮ್, ಸೀಜರ್ ಈಸ್ ಅ ಸಿಂಪ್ಟಮ್. ಅದು ರೋಗ ಅನ್ನೋದಾದರೆ ಅದಕ್ಕೆ ಒಂದು ಪದ ಬೇರೆನೇ ಇದೆ, ಎಪಿಲೆಪ್ಸಿ. ಸೊ ಇವೆರಡನ್ನ ನಾವು ವಿಂಗಡಿಸೋದು ತುಂಬ ಮುಖ್ಯ. ಯಾಕಂತಂದರೆ ಮೂರ್ಛೆ ರೋಗ, ಈಗ ಮೂರ್ಛೆ ಬೀಳೋದು ಅಂತ ಹೇಳ್ತೀವಿ, ಅದು ಕೈ ಕಾಲು ಅದ್ರಬಿಟ್ಟು ಜ್ಞಾನ ತಪ್ಪಿ ಬೀಳ್ತಾರೆ ಕೆಳಗಡೆಗೆ. ಅದು ಬಿದ್ದಿದ್ದ ಕೂಡಲೇ ಅವರಿಗೆ ಆ ರೋಗ ಇದೆ ಅನ್ನೋ ಒಂದು ನಾವು ಮುದ್ರೆನ ಹಾಕಬಾರ್ದು. ಅದು ತುಂಬ ಅಗತ್ಯ, ಯಾಕಂದರೆ ಅದಕ್ಕಾದಂಥ ಒಂದು ಕಾರಣಗಳಿರುತ್ತೆ. ಈಗ ಕೆಲವರು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಸಡನ್ ಆಗಿ ಡಿಪ್ ಆಗುತ್ತೆ. ಆ ಥರ ಒಂದು ಸಿಚುವೇಶನ್ಸಲ್ಲಿ ಸಾಧಾರಣವಾಗಿ ಯಾರಿಗೆ ಬೇಕಾದರೂ ಆ ಒಂದು ಮೂರ್ಛೆ ಹೋಗೋ ಒಂದು ಅವಕಾಶ ಇದೆ. ಆದರೆ ಇದೊಂದು ಹೈಪೋಗ್ಲೈಸೀಮಿಯಾ, ಇಟ್ ಇಸ್ ಜಸ್ಟ್ ಒನ್ ಆಫ್ ದಿ ರೀಸನ್. ಆ ಥರ ಸಾಕಷ್ಟು ಕಾರಣಗಳಿದೆ. ಸೊ ನಾವು ನಮ್ಮ ದೇಹದಲ್ಲಿ ಉಪ್ಪಿನಾಂಶ ಏರ್ಪೇರಾದರೆ ಅದು ಒಂದು ಕಾರಣ ಆಗಿರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಒಬ್ಬರು ಮೂರ್ಛೆ ಹೋಗ್ಬೋದು. ಆದರೆ ಮೂರ್ಛೆ ಹೋಗಿದ ಕೂಡಲೇ ಅವರಿಗೆ ಮೂರ್ಛೆ ರೋಗ ಇದೆ ಅನ್ನೋ ಒಂದು ಮುದ್ರೆ ನಾವು ಹಾಕೋದು ಬದಲು ಒಬ್ಬ ವೈದ್ಯರನ್ನ ನಾವು ಕನ್ಸಲ್ಟ್ ಮಾಡಿ ಅದ್ರ ಬೇಕಾಗಿರೋ ಡೀಟೇಲ್ ಎವ್ಯಾಲ್ಯೂಯೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ಅದು ಮೂರ್ಛೆ ರೋಗನೂ ಆಗಿರಬಹುದು, ಹಾಗಾಗಿದ್ದರೆ ಅದರ ಟ್ರೀಟ್ಮೆಂಟ್ ವಿಧಾನವೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ನಿಮಗೆ ಒಂದು ಮೂರ್ಛೆ ತಪ್ಪೋದಾದರೆ ಅದು ನಿಮ್ಮ ಹತ್ರದಲ್ಲಿರೋ ಫ್ಯಾಮಿಲಿ ಫಿಸಿಷಿಯನ್ನೇ ಆಗಲಿ ಫಿಸಿಷಿಯನ್ಸ್ಗೆ ಆಗಲಿ ನೀವು ಕನ್ಸಲ್ಟ್ ಮಾಡಲೇಬೇಕು. ಅದನ್ನು ನಾವು ಇಗ್ನೋರ್ ಅಂತೂ ಮಾಡಲೇಬಾರದು, ನಿರ್ಲಕ್ಷ್ಯ ಮಾಡಿ ಅದು ಬಹುಶಃ ಮೂರ್ಛೆ ರೋಗ ಆಗಿದ್ದರೆ ಮತ್ತೆ ಪದೇ ಪದೇ ಕಾಣಿಸ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ನೀವು ಸರಿಪಡಿಸ್ಕೊಬೇಕಾಗತ್ತೆ. ಸೊ ಅದು ಮೂರ್ಛೆ ಹೋಗೋದ್ರ ಬಗ್ಗೆ ಇರೋ ವಿಷಯ. ಈಗ ಮೂರ್ಛೆ ರೋಗ ಅನ್ನೋ ಒಂದು ವಿಷಯ ಹೇಳಬೇಕಾದ್ರೆ ಯಾವುದೇ ಕಾರಣ ಇಲ್ಲದೇನೆ ಯಾವಾಗಲಾದರೂ ಒಂದು ಆಕಸ್ಮಿಕವಾಗಿ ಒಂದು ಮೂರ್ಛೆ ಹೋಗೋದಾದರೆ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ. ಬೈ ಡೆಫಿನೇಷನ್ 2 or 3 episodes ಆಫ್ ಅನ್ಪ್ರೊವೋಕ್ಡ್ ಸೀಜರ್ಸ್. ಅನ್ಪ್ರೊವೋಕ್ಡ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿ ಯಾವುದೇ ರೀತಿ ಕಾರಣ ಇಲ್ಲ. ಅಂದರೆ ಈಗ ಒಬ್ಬರು ಬ್ರೇಕ್ಫಾಸ್ಟ್ ಮಾಡಿರ್ಬೋದು, ಅದರಿಂದ ಲೈಕ್ ಟೋಟ್ಲಿ ಹೆಲ್ದಿ ಅದರ್ವೈಸ್. ಸೊ ಅಲ್ಲಿ ತನಕ ಅವ್ರಿಗೇನು ತೊಂದರೆ ಇದ್ದಿರಲ್ಲ. ಬಟ್ ಒಂದು ದಿನ ಕಾಣಿಸ್ಕೊಳ್ಳುತ್ತೆ, ಮೂರ್ಛೆ ಹೋಗ್ತಾರೆ, ಕೈ ಕಾಲಾದರೂ ಅದು ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಮೂರ್ಛೆ ರೋಗ ಅಂತ ಹೇಳಬಹುದು. ಆದರೂ ಸಹ ಹಲವಾರು ಇನ್ವೆಸ್ಟಿಗೇಷನ್ಸ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿದ ಮೇಲೆ ವೈದ್ಯರ ಒಂದು ಒಪಿನಿಯನ್ ಆದಮೇಲೆ ನಾವು ಮೂರ್ಛೆ ರೋಗ ಅನ್ನೋ ಒಂದು ಮುದ್ರೆ ನಾವು ಹೇಳಬೇಕಾಗುತ್ತೆ.
0: ಅದ್ಭುತವಾಗಿ ವಿವರವಾಗಿ ಹೇಳಿದ್ರಿ, ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು. ಆ್ಯಂಡ್ ಆ ಒಂದು ಕೊನೆ ಮೂರ್ಛೆ ರೋಗವೇ ಇದೆ ಅನ್ನೋದು ಅದು ನಿಮ್ಮ ಕಡೆಯಿಂದನೇ ಸಾಧ್ಯ, ಅಂದರೆ ನಿಮ್ಮ ಪರೀಕ್ಷೆ, ನಿಮ್ಮ ಚಿಕಿತ್ಸೆ, ನೀವು ಕಂಪ್ಲೀಟಾಗಿ ಅದನ್ನ ಎಕ್ಸಾಮಿನ್ ಮಾಡಿದಾಗನೇ ಅಂತ. ಸೊ ಬನ್ನಿ, ನನ್ನ ಮುಂದಿನ ಪ್ರಶ್ನೆ, ಈ ರೋಗದ ಲಕ್ಷಣ ಆ್ಯಂಡ್ ಕಾರಣಗಳು, ಅದ್ರ ಬಗ್ಗೆ ಹೇಳಿ.
1: ಸೊ ಇದರಲ್ಲಿ ಲಕ್ಷಣಗಳು ಹೇಳಬೇಕಾದ್ರೆ ಬಹಳ ಮುಖ್ಯವಾದದ್ದು ಮೂರ್ಛೆ ಹೋಗ್ತಾರೆ, ಮೂರ್ಛೆ ರೋಗ ಅಂತ ಹೇಳಿ ಮೂರ್ಛೆ ಹೋಗೋದು ಅಂತ ಹೇಳ್ತಾರೆ, ಅಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್. ಸೊ ಅದೇ ರೀತಿ ಈಗ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಲ್ಲದೇನು ಸಹ ಮೂರ್ಛೆ ರೋಗ ಕಾಣಿಸ್ಕೊಳ್ಳುತ್ತೆ, ಅದನ್ನು ಗುರುತಿಡಿಯೋದು ಬಹಳ ಮುಖ್ಯ. ಆದರೆ ಈಗ ಕೈ ಕಾಲು ಅದರಿದ್ರೆ ಅದೆಲ್ರಿಗೂ ಗೊತ್ತು, ಅದು ಫಿಟ್ಸ್ ಅನ್ನೋದು, ಅದು ಕ್ಲಾಸಿಕಲ್ಲಿ ಯಾರಿಗೆ ಆದರೂ ನೋಡಿದ್ರೆ ಒಂದು ಭಯಾನಕವಾಗಿರೋ ಒಂದು ಒಂದು ಚಿತ್ರ, ಅದು ದೃಶ್ಯ, ಅದು ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದಿರೋ ಒಂದು ದೃಶ್ಯ. ಸೊ ಮೂರ್ಛೆ ಹೋಗುವಾಗ ಅವ್ರ ಜೊತೆ ಕೈ ಕಾಲು ಅದಿರುತ್ತೆ, ಬಾಯಿಂದ ಜೊಲ್ ಸುರಿಯುತ್ತೆ, ಅವ್ರನ್ನ ತುಟಿ ಕಚ್ಕೊಳ್ತಾರೆ, ನಾಲ್ಗೆ ಕಚ್ಕೋಬಹುದು, ಈ ತರ ಹಲವಾರು ಲಕ್ಷಣಗಳಿದ್ರೆ ನಿಮಗೆ ತುಂಬಾ ಸುಲಭವಾಗಿ ಹೇಳ್ಬೋದು ಇದು ಮೂರ್ಛೆ ರೋಗದ ಒಂದು ಲಕ್ಷಣ ಇರಬಹುದು ಅಂತ. ಬಟ್ ನಾನೀಗ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಅದಲ್ಲದೇನೆ ಸಾಕಷ್ಟು ರೀತಿ ಲಕ್ಷಣಗಳು ಮೂರ್ಛೆ ರೋಗದಿಂದ ಬರಬಹುದು. ಅದನ್ನ ನಾವು ಗುರುತಿಡಿದು ಅದನ್ನ ನಾವು ರೆಫರ್ ಮಾಡೋದು ತುಂಬಾ ಅಗತ್ಯ. ಸೊ ಫಾರ್ ಎಕ್ಸಾಂಪಲ್, ಈಗ ಒಬ್ರು ಏನೂ ಕಾರಣವಿಲ್ಲದೇನೆ ನೋಡ್ತಿರ್ತಾರೆ, ಅಂದ್ರೆ ಒಂದ್ ಕಡೆ ಸುಮ್ಮನೆ ಗಮನ ಹರಿಸ್ತಿರ್ತಾರೆ, ಕಣ್ಣು ಓಪನ್ ಆಗಿರುತ್ತೆ. ಇಟ್ಸ್ ಲೈಕ್ ಕಾಲ್ಡ್ ಸ್ಟೇರಿಂಗ್ ಸ್ಪೆಲ್ಸ್, ಬ್ಲ್ಯಾಂಕ್ ಸ್ಟೇರಿಂಗ್. ಸೊ ಒಂದ್ ಕಡೆ ಸುಮ್ಮನೆ ಗಮನ ಅಂದ್ರೆ ನಾವು ಏನು ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡಿದ್ರು ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ದಿಸ್ ಅನ್ರೆಸ್ಪಾನ್ಸಿವ್ನೆಸ್ ಆರ್ ಬ್ಲ್ಯಾಂಕ್ ಸ್ಟೇರಿಂಗ್ ಅಂಡ್ ಯುನೋ ಬಿಹೇವಿಯರಲ್ ಅರೆಸ್ಟ್, ದಟ್ ಇಸ್ ದಿ ಕರೆಕ್ಟ್ ಟರ್ಮ್ ಐ ವುಡ್ ವಾಂಟ್ ಟು ಯೂಸ್. ಅಂದ್ರೆ ಏನೋ ಒಂದು ಮಾಡ್ತಿರ್ತಾರೆ, ಸಡನ್ ಆಗಿ ನಿಲ್ಲಿಸ್ತಾರೆ, ಅವ್ರೇನು ಮಾತಾಡೋದಿಲ್ಲ. ಅದು ಸಹ ಇದು ಈ ಒಂದು ಮೂರ್ಛೆ ರೋಗದ ಲಕ್ಷಣ. ಮತ್ತೊಂದು ರೀತಿಯ ಲಕ್ಷಣ ಅಂದ್ರೆ ಕೈಕಾಲಲ್ಲಿ ಒಂದು ಅಸಾಧಾರಣವಾಗಿ ಒಂದು ಸೆನ್ಸೇಷನ್ ಫೀಲ್ ಆಗುತ್ತೆ. ಒಂದು ಕೈಯಲ್ಲಿ ಶುರುವಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ ಕಾಲಿಗೆ. ಆ ಥರ ಎಪಿಸೋಡ್ಸ್ ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಸಹ ಮೂರ್ಛೆ ರೋಗ ಲಕ್ಷಣ. ಸೊ ಈಗ ಮೂರ್ಛೆ ರೋಗ ಅಂದಿದ ಕೂಡಲೇ ಮೂರ್ಛೆ ಹೋಗಲೇಬೇಕು ಅನ್ನೋದೊಂದು ಗ್ಯಾರಂಟಿ ಅಲ್ಲ. ಸೊ ಇವನ್ ವಿತೌಟ್ ಲೂಸಿಂಗ್ ಕಾನ್ಷಿಯಸ್ನೆಸ್ ದೇರ್ ಆರ್ ಸಚ್ ಸಿಂಪಲ್ ಪಾರ್ಷಿಯಲ್ ಎಪಿಸೋಡ್ಸ್. ಆದರೆ ಒಂದ್ ಕಡೆ ಕೈಕಾಲು ವೀಕ್ ಆಗ್ಬೋದಾಗ್ಲಿ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆನ್ಸರಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆಲ್ ಏನೋ ತೊಳಸ್ತಾ ಥರ ಆಗುತ್ತೆ, ಆ ಬಿಹೇವಿಯರ್ ಅರೆಸ್ಟ್ ಆಗುತ್ತೆ, ದೆನ್ ದೇ ವಿಲ್ ಬಿ ಫೈನ್, ಟೋಟ್ಲಿ ಫೈನ್. ಸ್ಪೀಚ್ ಕರೆಕ್ಟ್ ಮಾತಾಡ್ತಿರ್ತಾರೆ, ಕರೆಕ್ಟ್ ಸ್ಪೀಚ್ ಅರೆಸ್ಟ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಪ್ಟಮ್ಸ್ ಫಾರ್ ಎಪಿಲೆಪ್ಸಿ. ಸೊ ಮೂರ್ಛೆ ರೋಗ ನಾವು ಇಂಗ್ಲೀಷಲ್ಲಿ ಹೇಳೋದು ಎಪಿಲೆಪ್ಸಿ ಅನ್ನೋ ಒಂದು ಪದ ಬರುತ್ತೆ. ನಾನು ಅದನ್ನೇ ಹೇಳಿದ್ದು, ಮೂರ್ಛೆ ಹೋಗೋದು ಒಂದು ಸಿಂಪ್ಟಮ್ ಆಗಿರ್ಬೋದು, ಬಟ್ ಅದೇನೋ ಕಾರಣದಿಲ್ಲದೇ ಪದೇ ಪದೇ ಕಾಣಿಸ್ಕೊಳ್ಳೋಂಗಿದ್ರೆ ದಟ್ ಕುಡ್ ಬಿ ಎಪಿಲೆಪ್ಸಿ. ಆ್ಯಂಡ್ ಎಪಿಲೆಪ್ಸಿಗೆ ಈ ಥರ ಹಲವಾರು ಒಂದು ರೀತಿಯ ಮ್ಯಾನಿಫೆಸ್ಟೇಷನ್ ಬರುತ್ತೆ, ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ನಾವು ರೋಗ ಲಕ್ಷಣ ಬಗ್ಗೆ ಇರೋ ಚರ್ಚೆ. ಅದೇ ರೀತಿ ಮತ್ತೊಂದು ಪ್ರಶ್ನೆಯ ಭಾಗ ಅಂದರೆ ಅದರ ಕಾರಣಗಳು. ಸೊ ಕಾರಣಗಳು ಸಹ ಹಲವಾರು ಕಾರಣಗಳಿದೆ. ಮೋರ್ ಕಾಮನ್ಲಿ ಬ್ರೈನ್ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್. ಸೊ ಬ್ರೈನ್ ಗ್ರೋತ್ ಆಗ್ತಿದ್ದಾಗೇನೆ ಎಲ್ಲೋ ಒಂದು ಕಡೆ ಫೋಕಲ್ ವೈರಿಂಗ್ ಅಬ್ನಾರ್ಮ್ಯಾಲಿಟೀಸ್. ಸೊ ದಟ್ ವಿಲ್ ಬಿ ಡೆವಲಪ್ಮೆಂಟಲ್ ಅನಾಮಲೀಸ್. ಕ್ಲಾಸಿಕಲ್ ಎಕ್ಸಾಂಪಲ್ ವಿಲ್ ಬಿ ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜೀಸಲ್ಲಿ. ಅದು ಚಿಕ್ಕಂದಲ್ಲೇ ಕಾಣಿಸ್ಕೊಳ್ಳುತ್ತೆ, ವಿದಿನ್ ಲೈಕ್ ಚೈಲ್ಡ್ ವಿಲ್ ಬಿ 10 ಇಯರ್ ಓಲ್ಡ್ 11 ಇಯರ್ ಓಲ್ಡ್, ಯೂಶ್ವಲಿ ಸೆಕೆಂಡ್ ಡೆಕೇಡ್ ಆಫ್ ಲೈಫ್. ಆ ಥರ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಕೆಲವರಿಗೆ ಹುಟ್ಟಿದಾಗ ಡೆಲಿವರಿ ಟೈಮಲ್ಲಿ ಆಸ್ಫಿಕ್ಸಿಯೇಷನ್, ಅಂದರೆ ಕರಳು ಸುತ್ತಕೊಂಡು ಅವ್ರಿಗೆ ಹಳೋದ್ರಲ್ಲಿ ಲೇಟ್ ಆಗಿರುತ್ತೆ, ಅವ್ರ ಡೆಲಿವರಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಆ ಥರ ಮಕ್ಕಳಿಗೆ ಸ್ಟ್ರೋಕ್ ಆಗಿರುತ್ತೆ ಬ್ರೈನಲ್ಲಿ, ಪೆರಿನೇಟಲ್ ಇನ್ಫಾರ್ಕ್ಟ್ ಅಂತ ಹೇಳ್ತೀವಿ. ಸೊ ಆ ಡೆಲಿವರಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಚಿಕ್ಕಂದಲ್ಲಿ ಅವರಿಗೆ ಕೆಲವರಿಗೆ ಸೀಜರ್ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ಕಾರಣ ಆಗಿರುತ್ತೆ. ಮತ್ತೊಂದು ರೀತಿಯ ಕಾರಣ ಅಂದರೆ ಕಾಮನ್ಲಿ ಹೆಡ್ ಇಂಜುರೀಸ್ ಆಗಿರುತ್ತೆ, ತಲೆಗೆ ಪೆಟ್ಟು ಬಿದ್ದು ಮೆದುಳಲ್ಲಿ ಒಂದು ಗಾಯ ಸ್ಕಾರಿಂಗ್ ಉಂಟಾಗಿರುತ್ತೆ. ಅದು ಹೆಡ್ ಇಂಜುರಿ ಆಗಿ ಕೆಲವು ವರ್ಷಗಳಲ್ಲಿ ಆವಾಗ ಸ್ವಲ್ಪ ಕಾಣಿಸ್ಕೊಂಡಿರುತ್ತೆ, ಬಟ್ ಅದು ಲೇಟರ್ ಇಟ್ ಕ್ಯಾನ್ ಗೆಟ್ ಕನ್ವರ್ಟ್ ಟು ಎಪಿಲೆಪ್ಸಿ, ಅ ಫುಲ್ ಬ್ಲೋನ್ ಎಪಿಲೆಪ್ಸಿ. ಸೊ ದಟ್ ಈಸ್ ಅಗೇನ್ ಅ ವೆರಿ ಕಾಮನ್ ಕಾಸ್. ಅದರ್ ದೆನ್ ದಿಸ್ ದೇರ್ ಆರ್ ಮೆನಿ ಜೆನೆಟಿಕ್ ಕಾಸಸ್. ನಮ್ಮ ತಂದೆ ತಾಯಿ ಫ್ಯಾಮಿಲಿಯಲ್ಲಿ ರನ್ ಆಗುವಂಥ ಕೆಲವು ಎಪಿಲೆಪ್ಸಿ, ಜೆನೆಟಿಕಲಿ ಆಲ್ಸೋ ದೇರ್ ಆರ್ ಮೆನಿ ಟೈಪ್ ಆಫ್ ಎಪಿಲೆಪ್ಸೀಸ್. ದೆನ್ ದೇರ್ ಆರ್ ಮೆಟಬಾಲಿಕ್ ಕಾಸಸ್, ಅಂದರೆ ನಮ್ಮ ಒಂದು ದೇಹದ ಮೆಟಬಾಲಿಸಮ್, ಅಂದರೆ ಸ್ಟ್ರಕ್ಚರಲಿ, ಬ್ರೈನ್ ಸ್ಟ್ರಕ್ಚರಲಿ ಏನೂ ತೊಂದರೆ ಇರೋದಿಲ್ಲ, ಬಟ್ ಮೆಟಬಾಲಿಕ್ ಕಾಸಸ್ ಅದರಿಂದನೂ ಬರಬಹುದು ಎಪಿಲೆಪ್ಸಿ. ಸೊ ಈ ರೀತಿ ಹಲವಾರು ಕಾರಣಗಳಿದೆ. ಇದರಲ್ಲಿ ಮೆಡಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಆ್ಯಂಡ್ ಸರ್ಜಿಕಲಿ ಟ್ರೀಟಬಲ್ ಎಪಿಲೆಪ್ಸಿ ಅಂತ ಬೇಕಾದ್ರೆ ನಾವು ವಿಂಗಡಣೆ ಮಾಡ್ಬೋದು. ಅದು ತುಂಬ ಅಗತ್ಯ. ಏಕೆಂದರೆ ಈಗ ಸರ್ಜಿಕಲಿ ಲೀಷನ್ಸ್ ಇದ್ದರೆ, ಲೈಕ್ ಫಾರ್ ಎಕ್ಸಾಂಪಲ್ ಹೇಳಿದಂಗೆ ಕಾರ್ಟಿಕಲ್ ಡಿಸ್ಪ್ಲೇಸಿಯಸ್, ಹೀಗೆಲ್ಲ ಇದ್ದರೆ ಔಷಧಿ ನಾವು ಎಷ್ಟೇ ಕೊಟ್ಟರು ಎಷ್ಟೇ ಶ್ರಮ ಮಾಡಿದ್ರೂ ಸಹ ಅದು ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗೋದಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿ ಏನೋ ಪೀಪಲ್ ಲೈಕ್ ಅಸ್ ಹೂ ಆರ್ ಸ್ಪೆಷಲೈಸ್ಡ್ ಇನ್ ಎಪಿಲೆಪ್ಸಿ ಸರ್ಜರಿ ವಿಲ್ ಕಮ್ ಇನ್ ಟು ಪಿಕ್ಚರ್.
2: ಬಹಳಷ್ಟು ಕಟ್ಟುಕತೆಗಳು, ಮಿತ್ಸ್ ಅಂತ ಏನು ಹೇಳ್ತಾರೆ ಇದರಲ್ಲಿ ಇದೆ. ಈಗ ನೀವು ಹೇಳಿದ್ರಿ ಆ ಒಂದು ದೃಶ್ಯದ ಬಗ್ಗೆ, ಶಬ್ದದ ಮುಖಾಂತರ ವರ್ಣನೆ ಮಾಡಿ ಹೇಳಿದ್ರಿ ಈ ಒಂದು ಮೂರ್ಛೆ ರೋಗದ ಬಗ್ಗೆ. ಒಂದು ಭಯಾನಕ ದೃಶ್ಯ ಇರುತ್ತೆ, ಅದನ್ನ ಬಹಳಷ್ಟು ಚಿತ್ರ ಸೀರಿಯಲ್ಗಳಲ್ಲಿಯೂ ತೋರಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೈಯಲ್ಲಿ ಚಾವಿ ಅಥವಾ ಯಾವ್ದಾದ್ರು ಕಬ್ಣ ಅನ್ನ ಕೊಟ್ಬಿಡ್ತಾರೆ, ತಿಕ್ಕೋತರಕ್ಕೆ ಅದು ನಾರ್ಮಲ್ ಆಗುತ್ತೆ. ಇದು ಒಂಥರದ ಮಿತ್ತು ಕಟ್ಟುಕತೆ.
1: ಸೊ ಇದು ಬಹಳ ಮುಖ್ಯವಾದ ಒಂದು ಚರ್ಚೆ. ಇದು ಬರೀ ಈಗ ರೋಗಿಗೆ ಮಾತ್ರ ಅಲ್ಲ, ರೋಗಿಯನ್ನು ಶುಶ್ರೂಷೆ ಮಾಡೋ ಅವರ ಗಾರ್ಡಿಯನ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ಒಂದು ವಿಷಯ. ಈಗ ಸಾಮಾನ್ಯವಾಗಿ ಒಬ್ರು ಟ್ರಾವೆಲ್ ಮಾಡ್ತಿರ್ತಾರೆ, ಬಸ್ಸಲ್ಲಿ ಯಾರೋ ಇರ್ತಾರೆ, ಒಂದು ಫಿಟ್ಸ್ ಬರುತ್ತೆ. ಸೊ ಆ ಒಂದು ದೃಶ್ಯ ಎಲ್ರಿಗೂ ಭಯಾನಕ ಉಂಟಾಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲರೂ ಹೋಗಿ ಹಿಡ್ಕೋತಾರೆ. ಹಿಡ್ಕೊಳ್ಳೋದ್ರ ಜೊತೆಗೆ ಕೈಯಲ್ಲಿ ಏನಾದರೂ ಒಂದು ಕೊಡ್ತಾರೆ. ಸಾಮಾನ್ಯವಾಗಿ ಚಾಬಿ ಕಬ್ಬಿಣ ಕೊಟ್ಟರೆ ಇದು ನಿಲ್ಲುತ್ತೆ ಅನ್ನೋ ಒಂದು ಕಟ್ಟುಕತೆ ಬಹಳ ಅಗತ್ಯವಾಗಿ ತಿಳ್ಕೊಬೇಕು. ಅದರಲ್ಲಿ ಏನೋ ಗುಣ ಇಲ್ಲ ಅಂತ. ಅದು ಗುಣ ಇಲ್ಲದೆ ಮಾತ್ರ ಅಲ್ಲ, ಅದು ಹಾನಿಕರ ಕೂಡ. ಯಾಕಂದರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ಅದು ಕೈಯು ಕಾಲು ಅದರೋ ಒಂದು ಆ ಒಂದು ಶಕ್ತಿ ಇದೆಯಲ್ಲ, ಅದು ಭಾಳಷ್ಟು ಭಯಾನಕವಾಗಿರುತ್ತೆ. ಅಂದರೆ ತುಂಬ ಫೋರ್ಸ್ ಇರೋ ಒಂದು ಮೂಮೆಂಟ್ಸ್ ಅದು. ಆ ಮೂಮೆಂಟ್ಗೆ ನಾವು ಅಗೇನ್ಸ್ಟಾಗಿ ಅದು ಎದುರಾಗಿ ನಾವು ಏನಾದರೂ ಕೈಯಿಂದ ಬಲವಾಗಿ ಇಟ್ಕೊಳ್ಳೋದಾಗಲಿ, ಅದು ಚಾಬಿ ಕೊಡೋದಾಗಲಿ, ಅವರ ಮೂಳೆಗೆ ಫ್ರ್ಯಾಕ್ಚರ್ ಆಗೋ ಒಂದು ಸಿಚುವೇಶನ್ ಕೂಡ ಉಂಟಾಗುತ್ತೆ. ಸೊ ಜಾಯಿಂಟ್ಸ್ ಡಿಸ್ಲೊಕೇಟ್ ಆಗ್ಬೋದು, ಜಾಯಿಂಟ್ಸ್ ಬ್ರೇಕ್ ಆಗ್ಬೋದು. ಸೊ ಅದು ಭಾಳ ಮುಖ್ಯ. ನಾವು ಅದನ್ನು ಫ್ರೀಡಮ್ ಆಗಿ ಫ್ರೀ ಮಾಡ್ಕೊ ಅವ್ರಿಗೆ ಜಾಗ ಮಾಡಿಕೊಡೋ ಬದಲು ಅವ್ರಿಗೆ ಸುತ್ತಮುತ್ತ ನಿಂತ್ಕೊಂಡು ಕೈಕಾಲು ಹಿಡ್ಕೊಳ್ಳೋದು ಮಾತ್ರ ತುಂಬ ಒಂದು ಹಾನಿಕರವಾದ ಒಂದು ಸ್ಟೆಪ್ ಅದು. ಅದು ಎಂದಿಗೂ ಮಾಡಬಾರ್ದು. ಸಾಮಾನ್ಯವಾಗಿ ಫಿಟ್ಸ್ ಸ್ಟಾರ್ಟ್ ಆಯಿತು ಅಂದರೆ ಮ್ಯಾಕ್ಸಿಮಮ್ ವಿತಿನ್ ಅ ಮಿನಿಟ್ ಆರ್ ಟೂ ಮಿನಿಟ್ಸ್ ಇಟ್ ವಿಲ್ ಸ್ಟಾಪ್ ಆನ್ ಇಟ್ಸ್ ಓನ್. ಅದು ತನ್ನಗೆ ತನ್ನಷ್ಟು ತಾನೇ ನಿಂತೋಗುತ್ತೆ. ಅದು ಭಾಳ ಮುಖ್ಯ ತಿಳ್ಕೊಳ್ಳೋದು. ಸೊ ಸಪೋಸ್ ಈಗ ಅದು ನಿಲ್ಲಲಿಲ್ಲ, ಅದನ್ನ ಆತನ ನಿಲ್ದೇನೆ ಪದೇ ಪದೇ ಬರ್ತಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾರ ಕೈಗೂ ಅದು ಏನು ಮಾಡೋಕೆ ಬರೋದಿಲ್ಲ. ಅದು ನೆಕ್ಸ್ಟ್ ವಿತಿನ್ 10 ಮಿನಿಟ್ಸ್ ಪೇಷಂಟ್ ಹಾಸ್ಪಿಟಲಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಎನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಒಂದು ಸತಿ ಫಿಟ್ಸ್ ಬರುತ್ತೆ, ಅವನು ನಿಲ್ತಾರೆ, ಬಟ್ ಅವ್ರ ಮೂರ್ಛೆಯಿಂದ ಹೊರಗೆ ಬರೋದಿಲ್ಲ. ಮತ್ತೆ ಇನ್ನೊಂದು ಸತಿ ಫಿಟ್ಸ್ ಬರುತ್ತೆ. ಆದರೆ 2-3 ಸತಿ ಬರ್ತಾನೆ ಇದ್ದರೆ ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಿಲ್ಲ. ಒಂದು ಸತಿ ಬಂದು ನಿಂತೋಯ್ತು ಅಂದರೆ ಅವರು ಸಾಮಾನ್ಯವಾಗಿ ಅವರು ಕಳೆದಿರೋ ಒಂದು ಪ್ರಜ್ಞೆ ಏನಿದೆಯಲ್ಲ ಅದು ಮತ್ತೆ ವಾಪಸ್ ಬರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಅದು ಒಂದು ಎಪಿಸೋಡ್. ಸಪೋಸ್ ಅದು ರಿಪೀಟೆಡ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದು ದಟ್ ಬಿಕಮ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಆಗ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಹಾಸ್ಪಿಟಲ್ ತಲುಪಿಸ್ಬೇಕಾಗುತ್ತೆ. ಅದು ತಿಳ್ಕೊಬೇಕಾಗಿರೋ ವಿಷಯ. ಮತ್ತೊಂದು ವಿಷಯದ ಏನಂತ ಹೇಳಿದ್ರೆ ಈಗ ಫಿಟ್ಸ್ ಬರೋ ಟೈಮಲ್ಲಿ ನಾವು ಪೇಷಂಟ್ಗೆ ತುಂಬ ಮುಖ್ಯವಾದದ್ದು ಗಾಳಿ, ಆಕ್ಸಿಜನ್ ಅನ್ನೋ ಒಂದು ಇದು ಪದನ ಯೂಸ್ ಮಾಡ್ತಿದ್ದೀನಿ. ಅಂದರೆ ರೂಮ್ ಏರ್ ಸಾಕು, ಅವ್ರ ಗಾಳಿ ಓಡಾಡಬೇಕು ಅವರಿರೋ ಜಾಗದಲ್ಲಿ. ಸೊ ಕಿಟಕಿ ಆಗಲಿ ಬಾಕಿಲಾಗಲಿ ಅವ್ರ ಸುತ್ತಮುತ್ತ ನಿಂತ್ಕೊಳ್ಳೋ ಬದಲು ಅವರಿಗೆ ಗಾಳಿ ಓಡಾಟ ತುಂಬ ಅಗತ್ಯ. ಅವ್ರ ಈಗ ಅಂಗಿ ವಸ್ತ್ರಗಳೇನು ಹಾಕಿ ಹಿಡಿದು ಟೈಟಾಗೆಲ್ಲರೂ ಇದ್ದರೆ ಅದನ್ನು ನಾವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ಶರ್ಟ್ ಆಗಲಿ ಟೀ ಶರ್ಟ್ ಆಗಲಿ ಏನೇ ಧರಿಸಿದ್ರೆ ಅದನ್ನು ನಾವು ಬಿಚ್ಚಿ ಅವರ ಗಾಳಿ ಒಂದು ಓಡಾಟಕ್ಕೆ ನಾವು ಸಾವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮತ್ತೊಂದು ಮುಖ್ಯವಾದ ಒಂದು ವಿಷಯ ಅಂದರೆ ಅವರೀಗ ಮಲಗಿರ್ತಾರೆ, ನೇರವಾಗಿ ಮಲಗಿದರೆ ಒಂದು ಸೈಡ್ಗೆ ಟರ್ನ್ ಮಾಡೋದು ತುಂಬ ಮುಖ್ಯ. ಅದು ಕಾಮನ್ಲಿ ಟು ದ ರೈಟ್ ಸೈಡ್, ಅವರ ಕಂಫರ್ಟಬಲ್ ಪೊಸಿಷನ್ ರೈಟ್ ಸೈಡ್ ತಿರುಗಿದ್ರೆ ಏನಾಗುತ್ತೆ, ಅವ್ರ ಬಾಯಲ್ಲಿರೋ ಏನು ಜೊಲ್ಲು ಇದೆ ಅದು ಹೊರಗೆ ಬರಬೇಕು, ಅದು ಒಳಗೆ ಹೋಗದಂಗೆ ನಾವು ನೋಡ್ಕೊಬೇಕಾಗುತ್ತೆ. ಸಪೋಸ್ ಈಗ ಊಟ ಮಾಡ್ತಿರುವಾಗ ಅವ್ರು ನಮ್ಮ ಜೊತೆ ಲಂಚ್ ಮಾಡ್ತಿರ್ತಾರೆ, ಮೀಲ್ಸ್ ತಗೋತಿರ್ತಾರೆ, ಆ ಟೈಮಲ್ಲಿ ಏನೋ ಫಿಟ್ಸ್ ಬಂತು ಅಂದರೆ ಸಾಮಾನ್ಯವಾಗಿ ಚೌಕಾಗೋ ಒಂದು ಸಿಚುವೇಷನ್ಸ್ ಇರುತ್ತೆ. ಅದು ಭಾಳ ಮುಖ್ಯ. ಸೊ ಈ ರೀತಿಯ ಒಂದು ಸಿಚುವೇಷನ್ಸಲ್ಲಿ ಈ ಫಿಟ್ಸ್ ಅನ್ನೋದು ಅವರಿಗೆ ಲೈಫ್ ಥ್ರೆಟ್ನಿಂಗ್ ಆಗುತ್ತೆ. ಸೊ ನಾವು ಜೊತೆಯಲ್ಲಿರೋರು ಇದನ್ನು ತಿಳ್ಕೊಂಡು ಅದು ಮಾಡಬೇಕಾಗಿರೋದು ಮಾಡಿದ್ರೆ ದೇ ಕ್ಯಾನ್ ಬಿ ಆ್ಯಸ್ ನಾರ್ಮಲ್ ಆ್ಯಸ್ ಪಾಸಿಬಲ್. ಸೊ ಅವ್ರನ್ನ ತಿರುಗಿಸಿ ಬಾಯಲ್ಲಿ ಏನಾದ್ರು ಸಪೋಸ್ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡಿ ಅವ್ರನ್ನ ಮಲಗಿಸೋದು, ಅಂಗಿ ವಸ್ತ್ರಗಳನ್ನ ಲೂಸ್ ಮಾಡೋದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ತಿರುಗಿಸ್ಬೇಕು, ಸೈಡ್ಗೆ ತಿರುಗಿಸ್ಬೇಕು ಅನ್ನೋದು ತುಂಬ ಅಗತ್ಯ. ಆಮೇಲೆ ಅವ್ರ ಕೈ ಕಾಲು ಹಿಡಿದೇನೆ ಫಿಟ್ಸ್ನ ಪೂರ್ತಿಯಾಗಿ ಮುಗಿಸೋದು ತುಂಬ ಅಗತ್ಯ.
2: ಇಷ್ಟು ವಿವರವಾಗಿ ಹೇಳಿದ್ರೆ ಈ ವಿವರಣೆಯಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ನೀವು ಹೇಳ್ತಾ ಇದ್ದೀರಾ ಖಂಡಿತ, ಆದ್ರೆ ಯಾವತ್ತೂ ಯಾರಿಗಾದ್ರೂ ಫಿಟ್ಸ್ ಅನ್ನೋದು ಬಂದ್ರೆ ಅದು ಮಾಡೋದು ಕಂಪ್ಲೀಟ್ಲಿ ಅಪೋಸಿಟ್. ಎಲ್ಲರೂ ಹಿಡಿತಾರೆ, ಕಬ್ಬಿಣ ಕೊಡ್ತಾರೆ, ಅಂಡ್ ನೀವು ಹೇಳಿರುವ ಪ್ರಕಾರ ರೈಟ್ ಸೈಡ್ ಇನ್ ಮಾಡೋದು ಬಿಟ್ಟು ಅವ್ರನ್ನ ಕೈ ಕಾಲು ಹಿಡಿದು ಕಂಪ್ಲೀಟ್ ನೀವು ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಒಂದು ಸ್ವಲ್ಪ ಬಿಟ್ಬಿಡ್ಬೇಕು, ಈಸ್ ಆಗಬೇಕು. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಅದು 2 ನಿಮಿಷದಲ್ಲಿ ನಿಂತೇ ಹೋಗುತ್ತೆ ಅಂತ ಹೇಳಿದ್ರಿ, ಅದು ನಿಲ್ಲಿಲ್ಲ ಅಂದ್ರೆ ಸಮಸ್ಯೆ ಇದೆ, ಅದಕ್ಕೆ ನೀವು ಬರಬೇಕು. ಬಹಳ ಒಳ್ಳೇದಾಗಿ ಹೇಳಿದ್ರಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ಲರೂ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕಾರ್ಯಕ್ರಮದಲ್ಲಿ ಮುರ್ಷೆ ರೋಗದ ಬಗ್ಗೆ ಸ್ನೇಹಿತರೆ ನಾವು ಮಾತನಾಡ್ತಿದ್ದೇವೆ. ಡಾಕ್ಟರ್ ಶಬರಿ ಗಿರೀಶನ್ ಅವರು ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಿದ್ದಾರೆ. ಸೊ ಈ ಒಂದು ಕಟ್ಟುಕತೆ ಬಗ್ಗೆ ಮಾತನಾಡಿದ್ವಿ, ಅಂಡ್ ಐ ಥಿಂಕ್ ಇದು ಬಹಳ ಮುಖ್ಯವಾದ ಪಾಯಿಂಟ್ ನೀವು ಡಿಸ್ಕಸ್ ಮಾಡಿದ್ರೆ. ಸೊ ನನ್ನ ಮುಂದಿನ ಪ್ರಶ್ನೆ ಡ್ರಗ್ ಫೇಲಿಯರ್ ಬಗ್ಗೆ ಇರುತ್ತೆ. ಡ್ರಗ್ ಫೇಲಿಯರ್ ಅಂದ್ರೆ ಔಷಧಿಗಳು ವರ್ಕ್ ಆಗಿಲ್ಲ ಅಂದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ಬಗ್ಗೆ ಹೇಳಿ.
2: ಸೊ ಅದೊಂದು 30-40% ಒಂದು 30-40% ಪೇಷಂಟ್ಸ್ಗೆ ನಾವು ಎಷ್ಟೇ ಔಷಧಿ ಬಳಸಿದ್ರೂ ಸಹ ಪದೇ ಪದೇ ಒಂದು ಮೂರ್ಛೆ ರೋಗ ಬರ್ತಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಬೋತ್ ಪೇಷಂಟ್ಸ್ ಆ್ಯಂಡ್ ಫಾರ್ ದ ಡಾಕ್ಟರ್ಸ್. ಸೊ ಆ ಥರ ಒಂದು ಲಕ್ಕಿಲಿ ಇಟ್ ಈಸ್ ನಾಟ್ ವೆರಿ ಕಾಮನ್, ಬಟ್ ಅವೇರ್ನೆಸ್ ಈಸ್ ಇಂಪಾರ್ಟೆಂಟ್. ಈ ಥರ ಒಂದು ಸಬ್ಸೆಟ್ ಅಂದರೆ ಒಂದು ವಿಭಾಗ ಇನ್ನು ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಅದರಲ್ಲಿ ಬ್ರೈಟ್ ಸೈಡ್ ಅಂದರೆ ಅದರಲ್ಲಿ ಒಳ್ಳೆ ಭಾಗ ಕೂಡ ಇದೆ. ಈಗ ಔಷಧಿಯಿಂದ ಗುಣಪಡಿಸೋಕ್ಕೆ ಆಗಲಿಲ್ಲ ಅಂದರೆ ಆ ಪೇಷಂಟ್ ಸರ್ಜರಿಗೆ ರೆಸ್ಪಾಂಡ್ ಮಾಡಬಹುದು ಅನ್ನೋ ಒಂದು ಸೂಚನೆ ಕೂಡ ಇರುತ್ತೆ ಅದ್ರ ಜೊತೆಗೆ. ಈಗ ಸರ್ಜರಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕ್ಯೂರ್ ಆಗ್ಬೋದು ಅಂತಂದರೆ ಅಗೇನ್ ಇಟ್ ಈಸ್ ಅರೌಂಡ್ 30-40%. ಅಂದರೆ 100% ಕ್ಯೂರ್ ಮಾಡೋ ಒಂದು ಅವಕಾಶ. ಸೊ ಎಪಿಲೆಪ್ಸಿಯಿಂದ ಕಂಪ್ಲೀಟ್ ಫ್ರೀಡಮ್ ಅವರಿಗೆ ಒಂದು ಜೀವನದಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಅದು. ಅವರು ಲೈಫಲ್ಲಿ ಒಂದು 10-15 years ಎಪಿಲೆಪ್ಸಿ ಅಂತ ಹೇಳಿ ನರಳಿ ಅವರಿಗೆ ಸಾಕಷ್ಟು ಔಷಧಿಗಳು ಸಾಕಷ್ಟು ಆಸ್ಪತ್ರೆಗಳು ತಿರುಗಾಡಿ ಏನು ಯಾವುದೇ ಒಂದು ರೀತಿಯ ಒಂದು ಗುಣಮಟ್ಟಕ್ಕೆ ತಲುಪಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕಾಗಲಿ ಆ ಪೇಷಂಟ್ಗಾಗಲಿ ಅದೊಂದು ದೊಡ್ಡವಾದ ಒಂದು ರಿಲೀಫ್. ಸೊ ಯಾವಾಗ ನಾವು ಈ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ ಔಷಧಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಡಯಾಗ್ನೋಸಿಸ್ಗೆ ನಾವು ಬರಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ 2 ಅವರು ಟ್ರೈ ಮಾಡಿರಬೇಕು, 2 ವರ್ಷಗಳ ಕಾಲ ಟ್ರೈ ಮಾಡಿರಬೇಕು. ಒಂದು ಮಾತ್ರನೂ ಮಿಸ್ ಮಾಡ್ದೇ ಗುಡ್ ಕಾಂಪ್ಲಯನ್ಸ್, ಗುಡ್ ಡೋಸೇಜ್. ಸೊ ಇದೆಲ್ಲ ರೀತಿಯ ಒಂದು ಬೆಳವಣಿಗೆ ಮಾಡಿ ಸಹ ಅವರಿಗೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಹೇಳಿದ್ರೆ ಅಂಥ ಒಂದು ರೋಗ ದೆನ್ ಇಟ್ ಇಸ್ ಬಿಕಮ್ಸ್ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ. ಅದು ಎಪಿಲೆಪ್ಸಿಯ ಒಂದು ಭಾಗ ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅನ್ನೋದು. ಅದಕ್ಕೆ ಅದರಂತಹದ ಒಂದು ಕಾರಣಗಳಿದೆ, ಲಕ್ಷಣಗಳಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕಾರ್ಟಿಕಲ್ ಡಿಸ್ಪ್ಲೇಸ್ ಅಂತ ಹೇಳಿದ್ದೆ, ದಟ್ ಈಸ್ ಕ್ಲಾಸಿಕಲಿ ಅದು ಸರ್ಜರಿಯಿಂದ ಗುಣಪಡಿಸೋ ಅಂಥ ಒಂದು ಎಪಿಲೆಪ್ಸಿ. ಮತ್ತೊಂದು ಪದ ನಾನು ಯೂಸ್ ಮಾಡಿದೆ ಜೆನೆಟಿಕ್ ಎಪಿಲೆಪ್ಸಿ ಅಂತ. ಅದು ಸಹ ಈಗ ಎಷ್ಟೇ ಮಾತ್ರೆ ಕೊಟ್ಟರೂ ಸಹ ಅದರಿಂದ ಗುಣಪಡಿಸಾಗದಿರೋ ಒಂದು ರೋಗ. ಸೊ ಆ ಥರ ಸಾಕಷ್ಟು ಕಾರಣಗಳು. ಆಮೇಲೆ ಮತ್ತೊಂದು ಕಾರಣ ನಾನು ಹೇಳಿದ್ದೆ, ಈಗ ಚಿಕ್ಕನ್ನಲ್ಲಿ ಸ್ಟ್ರೋಕ್ ಆದಾಗ ಅವರ ಡೆಲಿವರಿ ಟೈಮಲ್ಲಿ ಆಗಿರೋ ಒಂದು ಸ್ಟ್ರೋಕಿಂದ ಅವರಿಗೆ ಮೂರ್ಛೆ ರೋಗ ಬರ್ತಿದೆ ಅಂತ ಹೇಳಿದರೆ ಅದು ಸಹ ಕೆಲವೊಮ್ಮೆ 3-4 ಕೊಟ್ಟರೂ ಸಹ ಕಂಟ್ರೋಲ್ ಬರದೇ ಇರೋ ಒಂದು ಮೂರ್ಛೆ ರೋಗ. ಸೊ ಈ ಕಾರಣಗಳು ಇದ್ದರೆ ಅದು ನಿಮ್ಮ ಡಾಕ್ಟರ್ ಅಂದರೆ ಈಗ ಸಪೋಸ್ ಈಗ ಫಿಸಿಷಿಯನ್ಸ್ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಟ್ರೈ ಮಾಡ್ತಿದ್ದಾರೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಅವರು ಸಾಮಾನ್ಯವಾಗಿ 2 ಕಂಟ್ರೋಲ್ ಆಗಿರಬೇಕಾಗಿತ್ತು. ಬಹುಶಃ ಆಗಲಿಲ್ಲ ಅಂದರೆ 99% ಆಫ್ ದ ಫಿಸಿಷಿಯನ್ಸ್ಗೆ ಗೊತ್ತಿದೆ ಇದು ಡ್ರಗ್ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಂತ. ಆವಾಗ ಅವರು ಒಂದು ಸ್ಪೆಷಲೈಸ್ಡ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅದು ಬಹಳ ಮುಖ್ಯ, ಅದು ಕರೆಕ್ಟ್ ಟೈಮಲ್ಲಿ ರೆಫರ್ ಆಗಬೇಕು ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಇದೇ ಒಂದು ಟ್ರಯಲ್ ಈಗ 10 ಆದಮೇಲೆ ಮಾಡೋಗಿದ್ರೆ ಸರ್ಜರಿ ಕೂಡ ಫೇಲ್ಯೂರ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಟೈಮ್ ವಿಂಡೋ ಏನಿದೆಯಲ್ಲ, ಒಂದು ಆಪರ್ಚುನಿಟಿ, ಅದು ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಸಪೋಸ್ 2-3 ಕಂಟ್ರೋಲ್ ಆಗಲಿಲ್ಲ ಅಂದರೆ ಸ್ಪೆಷಲೈಸ್ ಸೆಂಟರ್ಗೆ ಸ್ಪೆಷಲೈಸ್ ನ್ಯೂರಾಲಜಿಸ್ಟ್ ಆಗಲಿ, ಇದಕ್ಕೆ ಅಂತಲೇ ಎಪಿಲೆಪ್ಸಿಲಿ ಇವಾಗ ನಾನು ಎಪಿಲೆಪ್ಸಿ ಸರ್ಜನ್ ಥರ ಎಪಿಲೆಪ್ಸಿ ಫಿಸಿಷಿಯನ್ಸ್ ಇದ್ದಾರೆ, ಎಪಿಲೆಪ್ಟಾಲಜಿಸ್ಟ್. ಅವ್ರ ಫೆಲೋಶಿಪ್ ಆಫ್ಟರ್ ದಿ ನ್ಯೂರಾಲಜಿ ಅವ್ರು ಮಾಡಿರ್ತಾರೆ, ಅವ್ರಿಗೆ ರೆಫರ್ ಮಾಡಬೇಕಾಗುತ್ತೆ. ಸೊ ಅದು ಏನು ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಅವರದರಲ್ಲಿ ಸಾಕಷ್ಟು ವಿಧಾನಗಳಿದೆ. ಇದರಲ್ಲಿ ನಾವು ಎಲ್ಲಿಂದ ಫಿಟ್ಸ್ ಉತ್ಪತ್ತಿ ಆಗ್ತಿದೆ, ಫೋಕಸ್ ಆಫ್ ಆರಿಜಿನ್ ಅಂದರೆ ಈಗ ಮೂರ್ಛೆ ರೋಗ ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅದನ್ನು ಕಂಡುಹಿಡಿದ್ರೆ ಆ ಒಂದು ಭಾಗ ಮೆದುಳಿಂದ ವಿಂಗಡಿಸೋದು ಒಂದು ಸರ್ಜರಿ, ಅದನ್ನು ವಿಂಗಡಿಸೋದಾಗಲಿ ಅಥವಾ ಅದನ್ನು ತೆಗೆಯೋದಾಗಲಿ ಮಾಡಿದ್ರೆ ಅವ್ರಿಗೆ 100% ಕ್ಯೂರ್ ಆಗೋ ಒಂದು ಅವಕಾಶ ಸಿಗುತ್ತೆ. ಸೊ ಇದೀಗ ಒಂದು 10-20 ಆಗೋ ಯಾರಿಗೂ ಗೊತ್ತಿರಲಿಲ್ಲ ಎಪಿಲೆಪ್ಸಿನೂ ಕ್ಯೂರ್ ಮಾಡ್ಬೋದು ಅನ್ನೋದೊಂದು. ಬಟ್ ಈಗ ಇಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂದರೆ ನಾವು ಸೇಫ್ ಆಗಿ ಬ್ರೈನ್ ಸರ್ಜರಿ ಮಾಡಿ ಅವ್ರಿಗೆ 100% ಕ್ಯೂರ್ ಮಾಡೋ ಅಂತ ಒಂದು ಅವಕಾಶ ನಾವು ಮಾಡಿಕೊಡ್ಬೋದು. ಅದು ಸಾಮಾನ್ಯವಾಗಿ ಎಲ್ರಿಗೂ ಒಂದು ತಿಳಿದಿರೋ ಒಂದು ವಿಷಯ ಅಲ್ಲ. ಸೊ ಅದಕ್ಕೂ ಈ ಥರ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸೀಮಿತವಾಗಿದೆ. ಇದನ್ನು ನೀವು ತಲುಪಿಸ್ಬೇಕು ಈ ಸುದ್ದಿನ. ಅಂದರೆ ಎಪಿಲೆಪ್ಸಿ ಇಟ್ಸ್ ಈಸ್ ಆಲ್ಸೋ ಕ್ಯೂರಬಲ್, ಸೊ ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್. ಸೊ ಯು ಡೋಂಟ್ ಹ್ಯಾವ್ ಟು, ಅಂದರೆ ಈಗ ಸೊಸೈಟಿಯಿಂದ ಅವರ ಪೇಷೆಂಟ್ಸನ್ನು ನಾವು ಒಂದು ಬೇರೆಯವರಾಗಿ ನೋಡಬೇಕಾಗಿರೋ ಒಂದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಜೊತೆ ಸೇರಿ ನಾರ್ಮಲ್ ಪೀಪಲ್ ಆಗಿ ಅವ್ರು ಬಾಳಬಹುದು. ಅದು ತುಂಬ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳು. ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿದ ಕೂಡಲೇ ಅವ್ರ ಸೊಸೈಟಿ ಕಂಪ್ಲೀಟ್ಲಿ ಐಸೋಲೇಟ್ ಮಾಡಿಬಿಡುತ್ತೆ. ಸೊ ಆ ಒಂದು ಸಿಚುವೇಶನ್ ಈಗ ಚೇಂಜ್ ಆಗಿದೆ. ಸೊ ಸಾಕಷ್ಟು ಅಡ್ವಾನ್ಸಸ್ ಆಗಿದೆ. ಸೊ ಡ್ರಗ್ ರಿಫ್ಯಾಕ್ಟ್ರಿ ಎಪಿಲೆಪ್ಸಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ. ಈಗ 100% ಕ್ಯೂರ್ ಇಲ್ಲದೇ ಇದ್ರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಒಂದು ಅವಕಾಶ ಕೂಡ ಸಹ ಇದೆ. ಅಂದರೆ ಪ್ಯಾಲಿಟಿವ್ ಸರ್ಜರಿ, ಉಪಶಮನಕಾರಿ ಸರ್ಜರೀಸ್. ಅದರಲ್ಲಿ ಈಗ ಸಪೋಸ್ ಪರ್ ಮಂತ್ 20 ಎಪಿಸೋಡ್ಸ್ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸರ್ಜರಿಯಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಸಿಕ್ಸ್ ಮಂತ್ಲಿ ಒನ್ಸ್ ಎಪಿಸೋಡ್ಸಿಗೆ ನಾವು ಕಡಿಮೆ ಮಾಡ್ಬೋದು. ಅಂದರೆ ಅವರ ಸೀಜರ್ ಬರ್ಡನ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡ್ಬೋದು. ಸೊ ಈ ತರ ಹಲವಾರು ರೀತಿಯ ಶಸ್ತ್ರಚಿಕಿತ್ಸೆಗಳು ಈಗ ಲಭ್ಯವಿದೆ.
1: ಅದ್ಭುತ. ಅಂಡ್ ಬಹಳ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದು ನನ್ನ ಪ್ರಶ್ನೆ ಆಗೇ ಇತ್ತು, 100% ಇದಕ್ಕೆ ಪರಿಪೂರ್ಣ ಅಂದ್ರೆ ಕ್ಯೂರ್ ಇದೆ, ಗುಣಪಡಿಸಬಹುದಾ? ಅದನ್ನ ನೀವೇ ಹೇಳಿದ್ರಿ, ಈ ಕಾರ್ಯಕ್ರಮದ ಮುಖಾಂತರ ಅದು ತಲುಪುತ್ತೆ ಜನರಿಗೆ. ಅಂಡ್ 100% ಆ ಮಹಿಳೆಯರ ಪಾಯಿಂಟ್ ಒಂದು ಹೇಳಿದ್ರಿ, ಬಹಳಷ್ಟು ಮಹಿಳೆಯರಿಗೆ ಸಮಾಜದಲ್ಲಿ ಅವರಿಗೆ ಏನಾದರೂ ಈ ಒಂದು ರೋಗ ಇದ್ದರೆ ಮದುವೆ ಸುದ್ದ ಆಗುವುದಿಲ್ಲ, ಇದು ಅದು ಬಹಳಷ್ಟು ಕಡೆ ಅವರಿಗೆ ಒಂದು ಸ್ವಾತಂತ್ರ್ಯನೇ ಇರುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಎಸ್, ಈ ಒಂದು ಕಾರ್ಯಕ್ರಮದ ಮುಖಾಂತರ ಇದನ್ನ ತಿಳಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸೇನೆ. ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪರಿಸ್ಥಿತಿ ಬಂದಾಗ ಏನ್ ಮಾಡಬೇಕು?
2: ಸೊ ಒಂದು ಎಮರ್ಜೆನ್ಸಿ ನಾನು ಹೇಳಿದಾಗೆ ಸ್ಟೇಟಸ್ ಎಪಿಲೆಪ್ಟಿಕಸ್, ದಟ್ ಇಸ್ ದ ಮೇಜರ್ ಎಮರ್ಜೆನ್ಸಿ. ಈಗ ಒಬ್ಬರು ಮೂರ್ಛೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಎಮರ್ಜೆನ್ಸಿಸ್ ಬರಬಹುದು. ಅದರಿಂದನೇ ನಾವು ಯಾವತ್ತೂ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬೇಕು. ಮಾತ್ರೆಯಿಂದ ಆಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿರೋದು ಈ ಒಂದು ಕಾರಣದಿಂದ. ಸಿಂಪಲ್ ಆಗಿರೋ ಒಂದು ಮೂರ್ಛೆ ಹೋಗೋದೇನೆ ಅವರ ಆ ಒಂದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ರೋಡ್ ಕ್ರಾಸ್ ಮಾಡ್ತಿದ್ದಾರೆ, ಈ ಥರ ಬಿಹೇವಿಯರ್ ಅರೆಸ್ಟ್, ನಾನು ಹೇಳ್ದಂಗೆ ಬ್ಲ್ಯಾಂಕ್ ಸ್ಟೇರಿಂಗ್, ನಿಂತು ಬಿಡ್ತಾರೆ, ನಡೀತಿದ್ದಂಗೆ ಮಧ್ಯ ರೋಡಲ್ಲಿ ನಿಂತು ಬಿಡ್ತಾರೆ, ಅದೊಂದು ದೊಡ್ಡದ ಒಂದು ತೊಂದರೆ. ಸೊ ಅವ್ರ ಕೈಕಾಲು ಅದರಬೇಕು ಅಂತಲೇ ಇಲ್ಲ, ಸ್ಪೀಚ್ ಅರೆಸ್ಟ್ ಆಗಲಿ ಬಿಹೇವಿಯರ್ ಅರೆಸ್ಟ್ ಆಗಲಿ, ಅವ್ರು ಯಾವುದೋ ಒಂದು ಸಿಚುವೇಶನ್ಲಿ ಇರ್ತಾರೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ದೇ ಶುಡ್ ನಾಟ್ ಡ್ರೈವ್ ಅಲೋನ್, ನೆವರ್ ಡ್ರೈವ್ ಅಲೋನ್ ಆ್ಯಂಡ್ ನೆವರ್ ಗೋ ಫಾರ್ ಎನಿ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಎನಿ ಆ್ಯಕ್ಟಿವಿಟೀಸ್. ಈಗ ಅವರಿಗೆ ತುಂಬ ಬಹಳ ಒಂದು ರಿಸ್ಕ್ ಇರೋ ಒಂದು ಸಿಚುವೇಶನ್. ಸೊ ಅನ್ಫಾರ್ಚುನೇಟ್ಲಿ ವೆರಿ ಫ್ಯೂ ಸಿಚುವೇಶನ್. ಸೊ ಅವರಿಗೆ ಒಬ್ಬರು ಯಾವಾಗಲೂ ಜೊತೆಗಿರಬೇಕಾಗಿರೋ ಒಂದು ಅವಶ್ಯಕತೆ ತುಂಬ ಇದೆ. ಆದ್ರಿಂದನೇ ಅದು ಔಷಧಿಯಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಅವ್ರಿಗೂ ಸಹ ನಾರ್ಮಲ್ ಆಗಿ ಜೀವನ ಸೈಸ್ ಅಂದರೆ ಲೀಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈಗ ಸಪೋಸ್ ಇಯರ್ಲಿ ಒನ್ಸ್ ಬರ್ತಿದೆ ಅಂತ ಹೇಳಿದ್ರೆ ದಟ್ ಇಸ್ ದೇ ಆರ್ ಆಲ್ಮೋಸ್ಟ್ ಆ್ಯಸ್ ನಾರ್ಮಲ್ ಆ್ಯಸ್ ಎನಿಬಡಿ ಎಲ್ಸ್. ಬಟ್ ದೆನ್ ಈ ಒಂದು ಪ್ರಿಕಾಷನ್ಸ್ ಯಾವತ್ತಿಗೂ ಅವ್ರು ಫಾಲೋ ಮಾಡಲೇಬೇಕಾಗುತ್ತೆ ಅಂಟಿಲ್ ಅನ್ಲೆಸ್ ವಿ ಕ್ಯೂರ್ ದೆಮ್. ಸೊ ಕ್ಯೂರ್ ಮಾಡೋ ಒಂದು ಅವಕಾಶ ಇದ್ದರೆ ದೆನ್ ದೇ ಆರ್ ನಾರ್ಮಲ್, ಅಬ್ಸಲ್ಯೂಟ್ಲಿ ನಾರ್ಮಲ್. ಇಲ್ಲದಾಗಿದ್ದರೆ ಪ್ರಿಕಾಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸೀಸ್, ದಟ್ ಈಸ್ ಒನ್ ಎಮರ್ಜೆನ್ಸಿ. ಅಂದರೆ ಯಾವ ಸಿಚುವೇಶನಲ್ಲಿ ಮೂರ್ಛೆ ಹೋಗ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಅವರು ಮೂರ್ಛೆ ಹೋಗಿ ಕೆಳಗೆ ಬೀಳ್ತಾರೆ, ಅದೊಂದು ದೊಡ್ಡದಾದ ಒಂದು ಎಮರ್ಜೆನ್ಸಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಸ್ಟೇಟಸ್ ಎಪಿಲೆಪ್ಟಿಕಸ್. ಅಂದರೆ ಪದೇ ಪದೇ ಅವರ ಪ್ರಜ್ಞೆ ತಿಳಿಯೋದೇನೆ, ಪದೇ ಪದೇ ಒಂದು ಫಿಟ್ಸ್ ಬರೋಗಾಗಿದ್ದರೆ ಅದೊಂದು ದೊಡ್ಡ ಎಮರ್ಜೆನ್ಸಿ ಸ್ಟೇಟಸ್ ಎಪಿಲೆಪ್ಟಿಕಸ್. ಅದು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಸೇರಿಸಬೇಕಾಗುತ್ತೆ, ಅಡ್ಮಿಟ್ ಮಾಡಬೇಕಾಗುತ್ತೆ, ಮಾಡಬೇಕಾಗಿರೋ ಟ್ರೀಟ್ಮೆಂಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇದಲ್ಲದೇ ಬೇರೆ ಡೈರೆಕ್ಟ್ ಎಮರ್ಜೆನ್ಸೀಸ್ ಈ ರೋಗದಲ್ಲಿ ಬೇರೆ ಯಾವುದೂ ಇಲ್ಲ. ಆದರೆ ಇದರದ್ದು ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅಂದರೆ ಈಗ ಹಾರ್ಟ್ ತೊಂದರೆ ಇರೋ ಪೇಷಂಟ್ ಆಗಲಿ, ಬೇರೆ ಯಾವುದಾದ್ರು ತೊಂದರೆ ಇದ್ದರೆ ಅದು ಇದಕ್ಕೆ ಆ್ಯಡ್ ಆಗುತ್ತೆ, ರಿಸ್ಕಿಂದ ಆ್ಯಡ್ ಆಗಬಹುದು. ಸೊ ದೀಸ್ ಆರ್ ದಿ ಸಮ್ ಎಮರ್ಜೆನ್ಸಿ ಆಲ್ಸೋ ವಿತ್ ಎಪಿಲೆಪ್ಸಿ.
1: ಬಹಳ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ಟರಿ, ಗೋಲ್ಡ್ ಮೈನ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸರ್. ಆ್ಯಂಡ್ ಈಗ ಲಾಗಿನ್ ಆಗ ಅವರು ಯಾರು ನಮ್ಮ ಕೇಳುಗರಲ್ಲಿ ಈ ಒಂದು ರೋಗದ ಕುರಿತು ಮುಂಜಾಗೃತ ಕ್ರಮ ಯಾವ, ನೀವು ಬಹಳಷ್ಟು ಇದನ್ನು ಕವರ್ ಆಲ್ರೆಡಿ ಮಾಡಿದ್ದೀರಾ, ಆದರೆ ಈಗ ಒಂದು ಸಂಕ್ಷಿಪ್ತವಾಗಿ ಸಮರೈಸ್ ವರ್ಜನ್ ಆಫ್ ಪ್ರಿಕಾಷನ್ಸ್ ಅದ್ರ ಬಗ್ಗೆ ಸ್ವಲ್ಪ.
2: ಪ್ರಿಕಾಷನ್ ಸಮರೈಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಮಾತ್ರನ ಮಿಸ್ ಮಾಡಬಾರ್ದು. ರೆಗ್ಯುಲರ್ ಆಗಿ ಫುಡ್ ತೊಗೋಬೇಕಾಗುತ್ತೆ. ಅಂದರೆ ಎವ್ರಿ ಮೀಲ್, ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ದ ಮೆಡಿಕೇಷನ್ಸ್ ವಿಲ್ ಬಿ ಆಫ್ಟರ್ ದ ಫುಡ್. ಸೊ ನೀವು ಕರೆಕ್ಟಾಗಿ ಫುಡ್ ತೊಗೋಬೇಕಾಗುತ್ತೆ. ಫುಡ್ ತೊಗೊಂಡ ನಂತರ ನಾವು ಡ್ರಗ್ಸ್ ತೊಗೋಬೇಕಾಗುತ್ತೆ. ಒಂದು ಡ್ರಗ್ಸ್ ಕೂಡ ಮಿಸ್ ಮಾಡೋಂಗಿಲ್ಲ. ಅದು ಮಿಸ್ ಮಾಡಿದ್ರೆ ಏನಾಗುತ್ತೆ, ಬರೀ ಒಂದ್ಸತಿ ಮೂರ್ಛೆ ಆಗೋದಲ್ಲ, ಅದು ಕಂಟಿನ್ಯೂಸ್ ಸೀಜರ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ. ದಟ್ಸ್ ಕಾಲ್ಡ್ ವಿಡ್ರಾವಲ್ ಸೀಜರ್ಸ್. ಅದು ಯೂಶ್ವಲಿ ಪ್ರೋಗ್ರೆಸ್ ಟು ಸ್ಟೇಟಸ್ ಎಪಿಲೆಪ್ಟಿಕಸ್. ನಾನು ಹೇಳಿದ ಮುಂಚೆ ಹೇಳಿದಂಗೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದುಬಿಡುತ್ತೆ ಒಂದು ಮಾತ್ರ ಮಿಸ್ ಮಾಡಿದ್ರೆ. ಸೊ ಅದು ಬಹಳ ಮುಖ್ಯ. ನೆಕ್ಸ್ಟ್ ಸ್ಲೀಪ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಮಿಸ್ ಮಾಡೋಂಗಿಲ್ಲ, ಅದು ಸ್ವಲ್ಪ ಮಿನಿಮಮ್ 7 to 8 hours ಸ್ಲೀಪ್ ಬೇಕೇ ಬೇಕು. ಈ ಒಂದು ಎಪಿಲೆಪ್ಸಿ ಇರೋ ಪೇಷಂಟ್ಸ್ಗೆ ಸ್ಲೀಪ್ ಅನ್ನೋದು ಭಾಳ ಮುಖ್ಯ. ಆದಷ್ಟು ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಅವಾಯ್ಡ್ ಮಾಡಬೇಕಾಗುತ್ತೆ. ಅಂದರೆ ಅದು ಈಸಿಲಿ ಅವಾಯ್ಡಬಲ್ ಅಲ್ಲ. ಈಗ ಒಬ್ಬರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದರೆ ಮಿನಿಮಮ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಈಸ್ ದೇರ್, ಬಟ್ ಆದಷ್ಟು ವಿ ನೀಡ್ ಟು ಬಿ ಸಪೋರ್ಟಿವ್. ಸೊ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಶುಡ್ ಬಿ ಕಂಟ್ರೋಲ್ಡ್. ನೆಕ್ಸ್ಟ್ ಭಾಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಈಗ ನಿದ್ದೆ ಮಿಸ್ ಮಾಡಿ ಕೆಲವರು ರಾತ್ರಿಯಾಗಲೂ ಓದೋ ಒಂದು ಅಭ್ಯಾಸ ಇದೆ, ಅದನ್ನು ಅವಾಯ್ಡ್ ಮಾಡೋದು ಬೆಟರ್. ತುಂಬ ಲೈಟ್ ಸ್ಟೇರಿಂಗ್, ಈಗ ತುಂಬ ಭಾಳಷ್ಟು ಒಂದು ಯಾವಾಗಲೂ ಫೋನ್ ನೋಡೋದಾಗಲಿ, ಒಂದು ಟಿ ವಿ ನೋಡೋದಾಗಲಿ, ಆ ಒಂದು ಫೋಟಿಕ್ ಸ್ಟಿಮ್ಯುಲೇಷನಿಂದ ಕೂಡ ಸೀಜರ್ ಬರೋ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂದರೆ, ಡ್ರಿಂಕ್ಸ್ ಮಾಡೋ ಹಾಗಿಲ್ಲ. ಆಲ್ಕೋಹಾಲ್ ಶುಡ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್. ಈಗ ಈ ಮಾತ್ರೆ ಒಂದು ತೊಗೊಳೋಂಗಿದ್ರೆ, ಸೊ ಸಾಮಾನ್ಯವಾಗಿ ಅರೌಂಡ್ 40s ಮೆನ್ ಈ ಡಿಪ್ರೆಷನ್ ಈಸ್ ಅಸೋಸಿಯೇಟೆಡ್ ವಿತ್ ಎಪಿಲೆಪ್ಸಿ. ಸೊ ಅವರಿಗೆ ಮಾನಸಿಕವಾಗಿ ಸಾಕಷ್ಟು ನೊಂದಿರ್ತಾರೆ. ಆ ಟೈಮಲ್ಲಿ ಆಲ್ಕೋಹಾಲ್ ಇಂಟೇಕ್ಸ್ ಕೂಡ ಜೊತೆಗೆ ಶುರು ಆಗಿರುತ್ತೆ. ಆ ಒಂದು ಅಭ್ಯಾಸ ಅದು 100% ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಆಲ್ಕೋಹಾಲಿಂದ ಔಷಧೀಯ ಒಂದು ಏನು ಗುಣ ಇರುತ್ತಲ್ಲ ಅದು ಕುಂದೋಗುತ್ತೆ. ಸೊ ಔಷಧಿಗಳು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಪದೇ ಪದೇ ನಮ್ಮ ಹಾಸ್ಪಿಟ್ಲಿಗೆ ಬರ್ತಿರ್ತಾರೆ, ನಾವು ಪದೇ ಪದೇ ಮಾತ್ರೆಗಳು ಚೇಂಜ್ ಮಾಡ್ತಿರ್ತೀವಿ, ಮತ್ತು ಅವ್ರು ಹೇಳ್ತಾರೆ ಈ ಒಂದು ಅಭ್ಯಾಸ ಅವ್ರಿಗೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಕೆಲವೊಮ್ಮೆ ಆ ಔಷಧಿ ಜೊತೆ ಆಲ್ಕೋಹಾಲ್ ಕೂಡ ಸೇರಿದಾಗ ಅವ್ರ ಮೂರ್ಛೆ ಹೋಗೋ ಒಂದು ಇಂಟೆನ್ಸಿಟಿ ಏನಿತ್ತಲ್ಲ ಅದು ಡಬಲ್ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ಸಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಭಾಳ ಅಗತ್ಯ.
1: ಖಂಡಿತ ಸರ್. ಆ್ಯಂಡ್ ಈ ಒಂದು ವಿಷಯ, ಈ ಪ್ರಿಕಾಷನ್ ಮುಂಜಾಗೃತ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಹೇಳಿದಕ್ಕೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
2: ಕೊನೆಯದಾಗಿ ನನ್ನ ವಿನಂತಿ, ಎಲ್ಲರೂ ಈಗ ತಿಳ್ಕೊಂಡಿದ್ದೀರ ಪ್ರಿಕಾಷನ್ಸ್ ಏನಿದೆ. ಯಾವಾಗ ನಾವು ಮೂರ್ಛೆ ರೋಗ ಅನ್ನೋದನ್ನ ಹೇಳ್ಬೋದು, ಮೂರ್ಛೆ ಹೋಗೋದು ಯಾವಾಗ, ಅದರ ಲಕ್ಷಣಗಳು ಏನಿದೆ, ಈಗ ನೀವು ಮಾಹಿತಿ ನೀವು ತಿಳ್ಕೊಂಡಿದ್ದ ಕೂಡಲೇ ನೀವು ತಿಳ್ಕೊಳ್ತೀರಾ, ಮತ್ತು ನೀವು ಅಲ್ಲಿಗಲ್ಲಿಗೆ ಬಿಡ್ತೀರಾ, ಇಲ್ಲ ಒಂದಿನ ಮೋಸ್ಟ್ಲಿ ಡಿಸ್ಕಸ್ ಮಾಡ್ಬೋದು, ಅದು ಅಲ್ಲಿಗೆ ಬಿಡಬಾರ್ದು, ಅದು ನನ್ನ ವಿನಂತಿ. ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಆದಷ್ಟು ಇದನ್ನು ನೀವು ಸ್ಪ್ರೆಡ್ ಮಾಡಬೇಕು. ಸೊ ಶೇರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಆದಷ್ಟು ಇದನ್ನು ಶೇರ್ ಮಾಡಿ. ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಕೂಡ ಅದನ್ನು ಕ್ಯೂರ್ ಅನ್ನೋದೊಂದು ಇದೆ. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ, ಸರ್ಜರಿ ಮುಖಾಂತರ ನಾವು ಅದನ್ನು 100% ಕ್ಯೂರ್ ಮಾಡೋ ಒಂದು ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಲುಪಿಸಬೇಕಾಗುತ್ತೆ. ಅದು ನನ್ನ ವಿನಂತಿ.
1: ಅದ್ಭುತ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗ ಎಪಿಲೆಪ್ಸಿ ಬಗ್ಗೆ ನಾವು ಮಾತನಾಡಿದ್ವಿ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಡಾಕ್ಟರ್ ಶಬರಿ ಗಿರೀಶನ್ ಅವರು, ಮೂರ್ಛೆ ರೋಗ ಮತ್ತು ಕ್ರಿಯಾತ್ಮಕ ನರರೋಗ ಚಿಕಿತ್ಸಕರು, ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸರ್, ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
2: ಧನ್ಯವಾದ. ಥ್ಯಾಂಕ್ ಯು.
1: ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಅಡುಗೆ ಅರಮನೆ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮ. ಇವಾಗ ನಾವು ಕಾಳುಗಳನ್ನ ತಿನ್ನೋದ್ರಿಂದ ನಮಗೆ ಬಹಳಷ್ಟು ಪ್ರಯೋಜನ ಇದೆ. ಅಂದ್ರೆ ಇವಾಗ ಹೆಸರು ಕಾಳನ್ನ ಮೊಳಕೆ ಬರೆಸಿ ತಿನ್ನೋದ್ರಿಂದ ಅದರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತು. ಹಾಗೇನೆ ಅದರ ಸಿಪ್ಪೆಯಲ್ಲೂ ಕೂಡ ಅಷ್ಟೇ ಪ್ರಮಾಣದ ಪೌಷ್ಟಿಕಾಂಶ ಇರುತ್ತೆ. ಅದರ ಸಿಪ್ಪೆಯಲ್ಲಿ ನಮ್ಗೆ ನಾರಿನಂಶ ಸಿಗುತ್ತೆ. ಇದು ನಮ್ಮ ಹೃದಯಕ್ಕೆ ಬಹಳಷ್ಟು ಒಳ್ಳೆಯದು. ಈ ರೀತಿಯಾಗಿ ನಾವು ತಿನ್ನುವಂತಹ ಪ್ರತಿಯೊಂದು ಕಾಳುಗಳಲ್ಲೂ ಸಹ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಗುಣವಿದೆ, ಹಾಗೇನೆ ಆರೋಗ್ಯಕರವಾದ ಗುಣ ಇದೆ. ಈಗ ಪ್ರೋಟೀನ್ ಅಂಶ ನಮ್ಗೆ ಈ ಕಾಳುಗಳಲ್ಲಿ ಮೊಳಕೆ ಬರಿಸಿದಂತಹ ಕಾಳುಗಳಲ್ಲಿ ಸಿಗೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ಪ್ರೋಟೀನ್ ಪೌಡರ್ ಅನ್ನ ಹುಡುಕಿಕೊಂಡು ಹೋಗುವಂತಹ ಅವಶ್ಯಕತೆನೆ ಇರೋದಿಲ್ಲ. ಒಂದೊಂದು ದಿನ ಒಂದೊಂದು ಕಾಳು ತಿಂದ್ರೆ ನಾವು ಒಂದು ತಿಂಗಳು ಒಂದೊಂದು ಕಾಳು ತಿನ್ನಬಹುದು. ಅಷ್ಟು ರೀತಿಯ ಕಾಳುಗಳು ನಮ್ಮಲ್ಲಿವೆ. ಅಂದ್ರೆ ಒಂದು ದಿನ ಒಂದು ಕಾಳನ್ನ ಇನ್ನೊಂದು ದಿನ ತಿನ್ಬೇಕು ಅಂದ್ರೆ ನಮ್ಗೆ ಒಂದು ತಿಂಗಳ ಕಾಲ ಬೇಕಾಗುತ್ತೆ. ಅಂದ್ರೆ ಈ ಕಾಳಿನ ಒಂದು ದಿನ ತಿಂದ ಕಾಳನ್ನ ಇನ್ನೊಂದು ದಿನ ತಿನ್ಬೇಕು ಅಂದ್ರೆ ಒಂದು ತಿಂಗಳು ಬೇಕಾಗುತ್ತೆ ನಮಗೆ. ಅಷ್ಟು ವಿಧವಾದ ಕಾಳುಗಳು ನಮ್ಮಲ್ಲಿವೆ. ಹಾಗಾಗಿ ಇವತ್ತು ನಾನು ಈ ಕಾಳುಗಳನ್ನ ಬಳಸಿ ಯಾವ ರೀತಿಯಾಗಿ ಸಾರನ್ನ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ದಿನಾ ದಿನ ಬೇಳೆ ಸಾರನ್ನ ತಿಂದು ಬೇಜಾರಾಗಿದ್ರೆ ದಿನಾ ದಿನ ಬೇಳೆ ಸಾರು ಮಾಡೋದು ಕೂಡ ಅಷ್ಟು ಒಳ್ಳೇದಲ್ಲ. ಬೇರೆ ಬೇರೆ ರೀತಿಯ ಕಾಳುಗಳನ್ನ ಬಳಸಿ ನಾವು ಯಾವ ರೀತಿಯಾಗಿ ಸಾರುಗಳನ್ನ ಮಾಡಬಹುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 4-5 ತರದ ಕಾಳುಗಳನ್ನ ಸೇರಿಸಿ ಮಿಕ್ಸ್ ಆಗಿ ಕಾಳಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಕಾಳಿನ ಸಾರನ್ನು ಮಾಡಲಿಕ್ಕೆ 200 ಗ್ರಾಂನಷ್ಟು ಹೆಸರುಕಾಳು, ಕಡಲೆಕಾಳು, ಬಟಾಣಿ, ಅಲಸಂದಿ ಈ ಕಾಳುಗಳನ್ನ ನೀವು ಓವರ್ ನೈಟ್ ನೆನೆಸಿಟ್ಕೊಳ್ಬೇಕಾಗುತ್ತೆ. ಆಮೇಲೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಕೊಬ್ಬರಿ ತುರಿ, 1 ಸ್ಪೂನ್ ಗಸಗಸೆ, 1/2 ಇಂಚು ಚಕ್ಕೆ, 4 ಲವಂಗ, 1/2 ಇಂಚು ಶುಂಠಿ, 6-8 ಬೆಳ್ಳುಳ್ಳಿ ಹಸುಳುಗಳನ್ನ ಹಾಕಿ ನೀರನ್ನ ಹಾಕದೆ ಮೊದಲಿಗೆ ಅದನ್ನ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ನೀವು ನೀರನ್ನೇನಾದ್ರೂ ಫಸ್ಟಿಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನೀವು ಹಾಕಿದಂತಹ ಗಸಗಸೆ ಚೆನ್ನಾಗಿ ನುರಿಯೋದಿಲ್ಲ. ಹಾಗಾಗಿ ಮೊದಲಿಗೆ ನೀರನ್ನ ಹಾಕೊಳ್ಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಅದು ಪೇಸ್ಟ್ ಆದ್ಮೇಲೆ ಅದಕ್ಕೆನೆ 1 ಮೀಡಿಯಂ ಸೈಜ್ನ ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕೊಳ್ಳಿ. ಹಾಗೇನೆ 2 ಮೀಡಿಯಂ ಸೈಜ್ನ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಚಮಚದಷ್ಟು ಖಾರದ ಪುಡಿ, 1/2 ಚಮಚದಷ್ಟು ಧನಿಯಾ ಪುಡಿಯನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಅನ್ನ ರೆಡಿ ಮಾಡಿಟ್ಕೊಳ್ಳಿ. ಈ ಪೇಸ್ಟ್ ರೆಡಿ ಆದ್ಮೇಲೆ ಈ ಸಾರನ್ನ ನೀವು ಕುಕ್ಕರ್ ನಲ್ಲೇ ಮಾಡೋದ್ರಿಂದ ತುಂಬಾ ಚೆನ್ನಾಗುತ್ತೆ, ಹಾಗೇನೆ ಬೇಗ ಕೂಡ ಆಗುತ್ತೆ. ಹಾಗಾಗಿ 1 ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ 1/2 ಚಮಚದಷ್ಟು ಸಾಸಿವೆಯನ್ನ ಹಾಕಿ, ಸಾಸಿವೆ ಚಟಪಟ ಅಂದ ಮೇಲೆ ಮೀಡಿಯಂ ಸೈಜ್ನ 1 ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಆಮೇಲೆ ಅದಕ್ಕೆನೆ 8-10 ಕರಿಬೇವಿನ ಎಲೆಗಳನ್ನ ಹಾಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ನೆನೆಸಿಟ್ಟಂತಹ ಕಾಳುಗಳನ್ನ, ನೀವೀಗ ಮೊದಲೇ ಹೇಳಿದ್ನಲ್ವಾ 200 ಗ್ರಾಂನಷ್ಟು ಕಾಳುಗಳು ಅಂತ, ಹೆಸರುಕಾಳು, ಕಡಲೆಕಾಳು, ಬಟಾಣಿ, ಅಲಸಂದೆ ಈ ಕಾಳು ನೆನೆಸಿದಂತಹ ಈ ಕಾಳುಗಳನ್ನ ಹಾಕಿ, ಆಮೇಲೆ 2 ಆಲೂಗಡ್ಡೆಯನ್ನ ಮೇಲಿನ ಸಿಪ್ಪೆಯನ್ನ ತೆಗೆದು ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿ ಆಲೂಗಡ್ಡೆಯನ್ನು ಸಹ ಹಾಕೊಳ್ಳಿ. ಹಾಗೇನೆ ಅದಕ್ಕೆನೆ 1/2 ಮೀಡಿಯಂ ಸೈಜ್ನ ಬದನೆಕಾಯಿಯನ್ನು ಕೂಡ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿ ಹಾಕೊಳ್ಳಿ. ಅದರ ಮೇಲೆ 1/2 ಸ್ಪೂನ್ನಷ್ಟು ಅರಿಶಿಣವನ್ನ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ 3-4 ನಿಮಿಷಗಳ ಕಾಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಆಮೇಲೆ ಅದಕ್ಕೆನೆ ನೀವೇನು ರುಬ್ಬಿಟ್ಕೊಂಡಿರ್ತೀರಲ್ವಾ ಆ ಮಿಶ್ರಣವನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷಗಳ ಕಾಲ ಮತ್ತೆ ಅದನ್ನ ಚೆನ್ನಾಗಿ ಬೇಯಿಸಿ. ಯಾಕೆ ಇಲ್ಲಿ ಮತ್ತೆ 2-3 ನಿಮಿಷಗಳ ಕಾಲ ಬೇಯಿಸ್ಲಿಕ್ಕೆ ಹೇಳಿದೆ ಅಂದ್ರೆ, ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಹಸಿ ವಾಸನೆ ಹೋದ್ಮೇಲೆ ನೀವು ಇಲ್ಲಿ ನೀರ್ ಹಾಕ್ಬೇಕಾಗುತ್ತೆ. ಹಾಗಾಗಿ 2-3 ನಿಮಿಷಗಳ ಕಾಲ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2-3 ನಿಮಿಷಗಳ ಕಾಲ ಅದನ್ನ ನೀವು ಬೇಯಿಸಿದ ಮೇಲೆ ಅದಕ್ಕೆ ನಿಮಗೆ ಎಷ್ಟು ತೆಳಬೇಕೋ ಅಷ್ಟು ನೋಡ್ಕೊಂಡು, ಅಂದ್ರೆ ನೀವು ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಜೊತೆಗೆ ತಿಂತೀನಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇಲ್ಲ ನೀವು ಅನ್ನದ ಜೊತೆಗೆ ಊಟ ಮಾಡ್ತೀನಿ ಅಂದ್ರೆ ಸ್ವಲ್ಪ ನೀರಾಗಿ ಮಾಡ್ಕೋಬೇಕಾಗುತ್ತೆ, ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ಕುದಿನ ಕುದಿಸ್ಕೊಳ್ಳಿ. 1 ಕುದಿ ಕುದ್ಮೇಲೆ ಕುಕ್ಕರ್ನ ಮುಚ್ಚಳವನ್ನ ಮುಚ್ಚಿ 1-3 ವಿಷಲನ್ನ ಕೂಗಿಸ್ಕೊಂಡ್ರೆ ನಿಮ್ಗೆ ಮಿಕ್ಸ್ ಕಾಳಿನ ಸಾರು ರೆಡಿಯಾಗುತ್ತೆ. ಎಷ್ಟು

0: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಅಲಸಂದೆ ಕಾಳನ್ನ ಬಳಸಿ, ಯಾವಾಗ್ಲೂ ನಾವು ಮಾಡ್ತೀವಿ ಅಲಸಂದೆ ಕಾಳನ್ನ ಬಳಸಿ ಏನ್ ಮಾಡ್ತೀವಿ, ಪಲ್ಯವನ್ನ ಮಾಡ್ತೀವಿ. ಆದ್ರೆ ಇವತ್ತು ನಾನು ಅಲಸಂದೆ ಕಾಳುಗಳನ್ನ ಬಳಸಿ ಯಾವ ರೀತಿ ಸಾರನ್ನ ಮಾಡೋದು ಅಂತ ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಲಸಂದೆ ಕಾಳಿನ ಸಾರನ್ನ ಮಾಡ್ಲಿಕ್ಕೆ 1 ಕಪ್ ಅಲಸಂದೆ ಕಾಳನ್ನ ಕ್ಲೀನ್ ಆಗಿ ತೊಳೆದು 1/2 ಗಂಟೆ ಕಾಲ ನೆನೆಸಿಡಿ. ನೆಂದ ಅಲಸಂದೆ ಕಾಳುಗಳನ್ನ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿ, 1/2 ಕಪ್ನಷ್ಟು ನೀರು ಬೇಕಾಗುತ್ತೆ. 2 ಕಪ್ನಷ್ಟು ನೀರನ್ನ ಹಾಕಿ 1-3 to 4 ವಿಷಲನ್ನ ಕೂಗಿಸ್ಕೊಳ್ಬೇಕಾಗುತ್ತೆ. ಆ ರೀತಿಯಾಗಿ ಅಲಸಂದೆ ಕಾಳುಗಳನ್ನ ಬೇಯಿಸಿದ ಮೇಲೆ 1 ಪಾತ್ರೆಗೆ 1 ಸ್ಪೂನ್ ಎಣ್ಣೆಯನ್ನ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ 1/2 ಸ್ಪೂನ್ ಸಾಸಿವೆಯನ್ನ ಹಾಕಿ, ಸಾಸಿವೆ ಚಟಪಟ ಅಂದ ಮೇಲೆ ಅದಕ್ಕೆ 1 ಈರುಳ್ಳಿಯನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಹಾಗೇನೆ 8-10 ಕರಿಬೇವಿನ ಎಲೆಗಳನ್ನ ಹಾಕೊಳ್ಳಿ. ಸ್ವಲ್ಪ ಈರುಳ್ಳಿ ಬ್ರೌನ್ ಆಗುವವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ ಮೇಲೆ ಅದಕ್ಕೆ 1 ಸಣ್ಣದಾಗಿ ಹೆಚ್ಚಿದಂತಹ ಟೊಮೆಟೊ ಹಣ್ಣನ್ನ ಹಾಕಿ, ಟೊಮೆಟೊ ಹಣ್ಣು ಮೆತ್ತಗಾಗಬೇಕು ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಹಣ್ಣು ಮೆತ್ತಗಾದ ಮೇಲೆ ಅದಕ್ಕೆ 2 medium size ಬದನೆಕಾಯಿಗಳನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಅದಕ್ಕೆನೆ ಹಾಕೊಳ್ಳಿ. ಬದನೆಕಾಯಿ ಸ್ವಲ್ಪ ಫ್ರೈ ಆದ್ಮೇಲೆ ನಿಮ್ ಕಡೆ ಸಾಂಬಾರ್ ಮಸಾಲ ಇದ್ರೆ ಅದನ್ನು ಕೂಡ ಬೇಕಾದ್ರು ಹಾಕಬಹುದು, ಇಲ್ಲ ಅಂದ್ರೆ 2 ಸ್ಪೂನ್ MTR ಮಸಾಲೆ ಅಥವಾ ಯಾವ್ದಾದ್ರು ರೆಡಿಮೇಡ್ ಸಾಂಬಾರ್ ಮಸಾಲವನ್ನು ಬೇಕಾದ್ರೂ ನೀವು ಇಲ್ಲಿ ಹಾಕೋಬಹುದು. 2 ಸ್ಪೂನ್ ಮಸಾಲೆವನ್ನ ಹಾಕಿದ್ಮೇಲೆ ಅದಕ್ಕೆ 1/2 ಸ್ಪೂನ್ ಅರಿಶಿನ ಪುಡಿಯನ್ನ ಹಾಕಿ, ಆಮೇಲೆ ನೀವು ಇವಾಗ ಬೇಯಿಸಿಟ್ಕೊಂಡಿರ್ತೀರಲ್ವಾ ಆ ಅಲಸಂದೆ ಕಾಳುಗಳನ್ನು ಕೂಡ ಅದಕ್ಕೆನೆ ಹಾಕಿ, ಆಮೇಲೆ 1/4 ಬಟ್ಟಲಿನಷ್ಟು ತೆಂಗಿನ ತುರಿಯನ್ನ ಪೇಸ್ಟ್ ಮಾಡಿ ಅದಕ್ಕೆನೆ ಹಾಕೊಳ್ಬೇಕಾಗತ್ತೆ. ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಹುಳಿನ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಹಾಕೋಬಹುದು, ಹೆಚ್ಚು ಕಡಿಮೆ ಬೇಕಾದ್ರೂ ಹಾಕಬಹುದು. ಆಮೇಲೆ ಸ್ವಲ್ಪ ನೀರನ್ನ ಹಾಕಿ 1-5 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ನಿಮಗೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಅಲಸಂದೆ ಕಾಳಿನ ಸಾರು ರೆಡಿಯಾಗುತ್ತೆ.
1: ಎಲ್ಲರಿಗೂ ನಮಸ್ಕಾರ,
2: ನಾನು ಸೀಮಾ ಲಾಡ್ಕರ್, IPS, DCP, ಲಾ ಅಂಡ್ ಆರ್ಡರ್, ಬೆಳಗಾವಿ ಸಿಟಿ.
1: ಇವತ್ತಿನ ದಿನ ನಾನು ಕೇಳಿ ವೇಣು ಧ್ವನಿಗೆ ಭೇಟಿ ನೀಡಿರ್ತೇನೆ. ದ ಕಾನ್ಸೆಪ್ಟ್ ಕಾಲ್ ಅಂಡ್ ಸಾಲ್ವ್, ನೊಂದವರ ಧ್ವನಿ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಒಂದು ವಿನೂತನವಾಗಿ ಇವರು ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದಾರೆ.

ಎರಡು ತಿಂಗಳಿಂದ ಸಾಕಷ್ಟು ಜನರು ನೊಂದಿದ್ದಾರೆ, ಕಷ್ಟದಲ್ಲಿದ್ದರು. ಅವರಿಗೆ ಒಂದು ಸೇವೆ ಕೊಡಬೇಕು ಅಂತ ಹೇಳಿ, ಒಂದು ಚಿಕ್ಕ ಸೇವೆ ಅಂದರೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅವರಿದೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿದಿನ ಎಕ್ಸೆಪ್ಟ್ ಸಂಡೇ 6:30 to 7 ವರೆಗೂ ಕಾಲ್ಸ್ ರಿಸೀವ್ ಮಾಡ್ತಾರೆ. ಯಾರೇ ತೊಂದರೆಯಲ್ಲಿರಲಿ, ಅವ್ರಿಗೆ ಕಿಟ್ ರೇಷನ್ ಇರಲಿಕ್ಕಿಲ್ಲ ಅನ್ಸುತ್ತೆ, ಚಿಕ್ಕ ಚಿಕ್ಕದು ಕೆಲಸಗಳು ಏನಾದರೂ ಅವ್ರಿಗೆ ಬೇಕಾಗಿದ್ದರೆ ಅವರು ಇವ್ರಿಗೆ ಕರೆ ಮಾಡ್ತಾರೆ. ಸೊ ಇಲ್ಲಿ ಒಂದು ಟೀಮ್ ಇದೆ, ತುಂಬ ಚೆನ್ನಾಗಿರೋ ಟೀಮ್ ಇದೆ. ಅವರು ಅವ್ರನ್ನ ಅಪ್ರೋಚ್ ಮಾಡಿ ಜೆನ್ಯುನಿಟಿನ ತೊಗೊಂಡು ಅವ್ರಿಗೆ ಆದಷ್ಟು ಈಗ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ, ಇನ್ನು ಮುಂದೆನೂ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದೆಮ್ ಆ್ಯಂಡ್ ಐ ಎನ್ಕರೇಜ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಟುಡೇ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಮೊಳಕೆ ಕಟ್ಟಿದ ಹುರುಳಿ ಕಟ್ಟಿನ ಸಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಹುರುಳಿ ಕಾಳುಗಳನ್ನ ಉಪಯೋಗಿಸಿರೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಇವಾಗ ಮಳೆಗಾಲದಲ್ಲಿ ತುಂಬಾ ಚಳಿ ಇರುತ್ತಲ್ವಾ, ಇದು ಹುರುಳಿ ಕಾಳು ಅನ್ನುವಂಥದ್ದು ನಮಗೆ ನಮ್ಮ ದೇಹಕ್ಕೆ ಉಷ್ಣತೆಯನ್ನ ಒದಗಿಸಿಕೊಡುತ್ತೆ. ಹಾಗಾಗಿ ಹುರುಳಿ ಕಾಳುಗಳನ್ನ ನಾವು ಹೆಚ್ಚಾಗಿ ಮಳೆಗಾಲದಲ್ಲೇ ಯೂಸ್ ಮಾಡ್ತೀವಿ. ಹಾಗಾಗಿ ಇವತ್ತು ನಾನು ನಿಮ್ಗೆ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಮೊಳಕೆ ಕಟ್ಟಿದ ಹುರುಳಿ ಕಟ್ಟಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಈ ಮೊಳಕೆ ಕಟ್ಟಿದ ಹುರುಳಿ ಸಾರಿಗೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಮೊಳಕೆ ಕಟ್ಟಿದ ಹುರುಳಿ ಕಾಳು ಅಂದ್ರೆ ನೀವು ಇವಾಗ ಮೊದ್ಲಿಗೆನೆ 2 ದಿವಸ ಮುಂಚಿತವಾಗಿನೇ ಈ ಹುರುಳಿ ಕಾಳುಗಳನ್ನ ನೆನೆಸಿ ಹಾಕ್ಬೇಕಾಗುತ್ತೆ. ಅಂದ್ರೆ ನೀವು 2 ದಿನ ಬಿಟ್ಟು ಸಾರ್ ಮಾಡ್ತೀನಿ ಅಂದ್ರೆ ಮುಂಚಿತವಾಗಿನೇ ನೆನೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ಈ ಹುರುಳಿ ಕಾಳಿಗೆ ಮೊಳಕೆ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಮೊಳಕೆ ಬರೆಸಿ ನೀವು ಮುಂಚೆನೆ ಇಟ್ಕೋಬೇಕಾಗುತ್ತೆ. ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, ಮೊಳಕೆ ಕಟ್ಟಿದ ಹುರುಳಿ ಕಾಳು 2 ಬಟ್ಟಲು, ಆಮೇಲೆ 2 ಕಟ್ ಮಾಡಿದಂತಹ ಈರುಳ್ಳಿ, ಆಮೇಲೆ 2 ಮೀಡಿಯಂ ಸೈಜ್ನ ಕಟ್ ಮಾಡಿದಂತಹ ಆಲೂಗಡ್ಡೆ, 2 ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿದಂತಹ ಬದನೆಕಾಯಿ, 1/2 ಬಟ್ಟಲು ತೆಂಗಿನ ತುರಿ, 2 ಸ್ಪೂನ್ ಧನಿಯಾ ಪುಡಿ, 1 ಹೆಚ್ಚಿದಂತಹ ಟೊಮೊಟೊ ಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಮಚ ಹುರಿದಂತಹ ಗಸಗಸೆ, 1 ಚಮಚ ಪುಟಾಣಿ, 1 ಇಂಚು ಚಕ್ಕೆ, 4 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಮಚ ಖಾರದ ಪುಡಿ, 1/2 ಚಮಚ ಅರಿಶಿಣ ಪುಡಿ, ಹಾಗೆಯೇ 1/2 ಚಮಚ ಸಾಸಿವೆ, 2-3 ಚಮಚ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೊಳಕೆ ಕಟ್ಟಿದ ಹುರುಳಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ 1 ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1 ಹೆಚ್ಚಿದ ಈರುಳ್ಳಿ ಮತ್ತೆ 1 ಹೆಚ್ಚಿದಂತಹ ಟೊಮೊಟೊ ಹಣ್ಣನ್ನ ಹಾಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ಅದಕ್ಕೆ 1 ಚಮಚ ಹುರಿದಂತಹ ಗಸಗಸೆಯನ್ನ, 2 ಚಮಚ ಧನಿಯಾ ಪುಡಿಯನ್ನ, 1 ಚಮಚ ಖಾರದ ಪುಡಿಯನ್ನ, 1/2 ಚಮಚ ಅರಿಶಿಣ, 1/2 ಬಟ್ಟಲು ಕೊಬ್ಬರಿ ತುರಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಎಸಳು, 1 ಇಂಚು ಶುಂಠಿ, 1 ಚಮಚ ಪುಟಾಣಿ, 4 ಲವಂಗ, 1 ಇಂಚು ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಅದನ್ನ ನುಣ್ಣಗೆ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಈ ಪೇಸ್ಟ್ ರೆಡಿ ಆದ್ಮೇಲೆ 1 ಕುಕ್ಕರ್ಗೆ 2 ಕಪ್ನಷ್ಟು ಮೊಳಕೆ ಬಂದಂತಹ ಹುರುಳಿ ಕಾಳುಗಳನ್ನ ಹಾಕಿ, ಅದಕ್ಕೆ 2 ಮೀಡಿಯಂ ಸೈಜ್ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನ, ಹಾಗೆಯೇ 2 ಮೀಡಿಯಂ ಸೈಜ್ನ ಕಟ್ ಮಾಡಿದಂತಹ ಬದನೆಕಾಯಿಯನ್ನ ಹಾಕೊಳ್ಳಿ. ಅದನ್ನ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನೀವು ರುಬ್ಬಿದಂತಹ, ಈಗ ನಾ ಹೇಳಿದ್ನಲ್ವಾ, ಆ ರುಬ್ಬಿದಂತಹ ಮಿಶ್ರಣವನ್ನ ಹಾಕಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಥಿಕ್ನೆಸ್ ಬೇಕು ನೋಡಿ, ಆ ಪ್ರಮಾಣದಲ್ಲಿ ನೀರನ್ನ ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ 3 ವಿಷಲನ್ನ ಕೂಸ್ಕೊಂಡ್ರೆ ನಿಮಗೆ ಮೊಳಕೆ ಕಟ್ಟಿದ ಹುರುಳಿ ಸಾರು ರೆಡಿಯಾಗುತ್ತೆ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಕಡಲೆಕಾಳು ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕಡಲೆಕಾಳು ಸಾರು ಮಾಡೋದಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 2 ಬಟ್ಟಲು ಓವರ್ ನೈಟ್ ನೆನೆದಂತಹ ಕಡಲೆಕಾಳು, 2 ಆಲೂಗಡ್ಡೆ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿದ್ದು, 1/2 ಬಟ್ಟಲು ತೆಂಗಿನ ತುರಿ, 2 ಸ್ಪೂನ್ ಧನಿಯಾ ಪುಡಿ, 1 ಹೆಚ್ಚಿದಂತಹ ಟೊಮೆಟೊ ಹಣ್ಣು, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಚಮಚ ಹುರಿದ ಗಸಗಸೆ, 1 ಚಮಚ ಖಾರದ ಪುಡಿ, 1/2 ಚಮಚ ಅರಿಶಿಣ, 1/2 ಚಮಚ ಸಾಸಿವೆ, 2-3 ಚಮಚ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡಲೆಕಾಳು ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ 1 ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನ ಹಾಕಿ, ಅದಕ್ಕೆ 1 ಹೆಚ್ಚಿದಂತಹ ಈರುಳ್ಳಿಯನ್ನ, ಹಾಗೇನೆ 1 ಹೆಚ್ಚಿದಂತಹ ಟೊಮೆಟೊ ಹಣ್ಣನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ್ಮೇಲೆ ಅದಕ್ಕೆ 1 ಚಮಚ ಖಾರದ ಪುಡಿ, 2 ಚಮಚ ಧನಿಯಾ ಪುಡಿ, 1 ಚಮಚ ಹುರಿದ ಗಸಗಸೆ, 1 ಇಂಚು ಚಕ್ಕೆ, 4 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಈ ಪೇಸ್ಟ್ ರೆಡಿ ಆದ್ಮೇಲೆ 1 ಕುಕ್ಕರಿಗೆ 2 ಸ್ಪೂನ್ ಎಣ್ಣೆಯನ್ನ ಹಾಕಿ ನೆನೆಸಿದಂತಹ 2 ಬಟ್ಟಲು ಕಡಲೆಕಾಳುಗಳನ್ನ ಹಾಕಿ, ಕಡಲೆಕಾಳುಗಳನ್ನ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಅದಕ್ಕೆ ನೀವು ರುಬ್ಬಿದಂತಹ ಮಿಶ್ರಣವನ್ನ ಹಾಕಿ, 2 ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 3-4 ವಿಷಲ್ನ ಕೂಗಿಸ್ಕೊಂಡ್ರೆ ನಿಮಗೆ ಕಡಲೆಕಾಳು ಸಾರು ರೆಡಿಯಾಗುತ್ತೆ. ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆದವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: headwinds. The Reserve Bank of India's supportive liquidity measures and currency stability initiatives provided some support to market sentiment, but a downward revision in growth projections dampened investor confidence. During the week, the 30 share Sensex at BSE lost 533 points to close at 74,243. And now, before we end the bulletin, the headlines once again. Prime Minister Modi holds meeting with his Economic Advisory Council to further boost India's economic growth. RBI simplifies rules for FPIs in government securities to make investment in India easier. External Affairs Minister Dr. S. Jaishankar to hold talks with Nepal Foreign Affairs Minister Shishir Khanal in New Delhi this evening. CBSE extends last date for submission of applications for verification of marks and re-evaluation till tomorrow. In Punjab, at least 9 people killed after a vehicle collides with a truck on Firozpur-Fazilkar Road this morning. IMD issues red alert for heavy rainfall over Keralam and Mahe till tomorrow. And in cricket, Shreyas Iyer replaces Suryakumar Yadav as India's new T20 I captain, Vaibhav Suryavanshi included in squad for first time. And with that, we end the midday news.
1: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 FM KLE कनसु।
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
5: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-7142. ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335 218 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.
3: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448.

0: 8998331
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College Ubalgavi 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2016-2017 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ. ಕನ್ನಡದ ಬಗ್ಗೆ ಬರೆದಿದ್ದಾರೆ ಹೇಳಿ, ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ್ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನರ್ತಿಸು ತಾಯಿ ನರ್ತಿಸು.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಬನ್ನಿ. ವಾಪಸ್ ಬಂದ ಮೇಲೆ ಮಾತನ್ನ ಮುಂದುವರಿಸಿ.

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಅಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯನೇ ಇಲ್ಲ.

ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಧೈರ್ಯಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ.

0: ನಾನು ಅನಿಲ್ ಕುಂಬ್ಳೆ. ವೇಣು ಧ್ವನಿ ಎಲ್ಲರೂ ಕೇಳ್ತಾ ಇರಿ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಮುಂದೆ ಬರಲಿಕ್ಕೆ ಇದೆ. ತಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯವನ್ನು ಕೋರ್ತೀನಿ. ಹಾಗೂ ವೇಣು ಧ್ವನಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು.
1: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: Chikodia KLE College of Engineering and Technology KLE CET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-7142, ಮೊಬೈಲ್ ಸಂಖ್ಯೆ 9448954235.
3: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗು.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91.3 ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6 ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡಾ 43.9 ಶೇಕಡಾ 76 ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡಾ 38 ಶೇಕಡಾ 90 ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡಾ 46.91 ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡಾ 87 ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡಾ 5 ಶೇಕಡಾ 60.2 ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಕಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟಿನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿಯವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧಾರಿಸುವಾಗುವುದು, ಪ್ರತಿಯೊಂದು ಮನೆಯನ್ನು ಇಂಧನ ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು ಎರಡನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಬ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತು ಸಿಬ್ಬಂದಿಗೆ 1,50,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಭಾರತದ 16 ಸದಸ್ಯರನ್ನೊಳಗೊಂಡ T20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲಿಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಯ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.